0: ಪಿಕ್ನಿಕ್, ಬೋಟಿಂಗ್, ಡ್ಯಾನ್ಸ್, ಸಿಂಗಿಂಗ್
1: ಎಲ್ಲ ಹೇಳ್ಕೊಡ್ತಿದ್ದಾರೆ. ಅಷ್ಟೆಲ್ಲ ವಿಷಯ ಕಲ್ತಿದ್ದೀಯಲ್ಲ, ಹೇಳ್ಕೊಟ್ಟಿದ್ದನ್ನ, ಇದರಲ್ಲಿ ನೀನು ಇಂಟ್ರೆಸ್ಟ್ ತಗೊಂಡು ತಿಳ್ಕೊಂಡ ವಿಷಯ ಯಾವುದು?
0: ಡ್ಯಾನ್ಸ್ ಮತ್ತು ಸಿಂಗಿಂಗ್
1: ಅಷ್ಟೇ. ಮತ್ತೆ ಯೋಗ, ಕರಾಟೆ ಎಲ್ಲ ಇಷ್ಟ ಆಗಿಲ್ವಾ?
0: ಸ್ವಲ್ಪ ಸ್ವಲ್ಪ.
1: ಯಾವ ರೀತಿ ಡ್ಯಾನ್ಸ್ ಹೇಳ್ಕೊಟ್ಟಿದ್ದಾರೆ ನಿಮಗೆ? ನಿಮ್ಗೆ ಯಾವ ರೀತಿ ಡ್ಯಾನ್ಸ್ ಮಾಡ್ಲಿಕ್ಕೆ ಬರ್ತದೆ?
0: ಸೋಲೋ ಡ್ಯಾನ್ಸ್ ಮಾಡ್ತೀನಿ, ಗ್ರೂಪ್ ಡ್ಯಾನ್ಸ್ ಮಾಡ್ತೀನಿ.
1: ಸೋಲೋ ಡ್ಯಾನ್ಸ್ ಅಲ್ಲಿ ಯಾವ್ದು ಮಾಡಿದ್ದಿ?
0: ಸೋಲೋ ಡ್ಯಾನ್ಸ್ ಅಲ್ಲಿ ಈಗ ದೇವ್ರದ್ದು ಮಾಡಿದ್ದೆ.
1: ದೇವ್ರ ಗೀತೆ? ಯಾವ ಗೀತೆ ಮೇಲೆ ನೀನು ಡ್ಯಾನ್ಸ್ ಮಾಡ್ತೀಯ?
0: ಅಂದ್ರೆ ಹೀಗೆ ಬಂದ್ಕೊಂಡು ಬಿಲ್ಲುದಷ್ಟೇ ದೇವ್ರ ಪಾತ್ರದಲ್ಲಿ.
1: ಹಾಡು ಹೇಳಿ ಬರ್ತದ? ದೇಶಭಕ್ತಿ ಗೀತೆ, ಭಕ್ತಿ ಗೀತೆ, ಯಾವ ರೀತಿ ಗೀತೆಗಳನ್ನ ಕಲ್ತಿದ್ದಿ ಹೇಳಲಿಕ್ಕೆ?
0: ದೇವ್ರದ್ದು ಶ್ಲೋಕ ಹೇಳ್ಕೊಟ್ಟಿದ್ದೆ.
1: ಶ್ಲೋಕ ಬರ್ತದೆ ಹೇಳಲಿಕ್ಕೆ? ಭಗವದ್ಗೀತೆ ಶ್ಲೋಕನ?
0: ಅಲ್ಲ,
1: ಬೇರೆ ದೇವರ ಶ್ಲೋಕ. ಮತ್ತೇನ್ ಕಲ್ತಿದ್ದೆ ಹಾಗಾದ್ರೆ ಇಲ್ಲಿ ಶಿಬಿರದಲ್ಲಿ? ಮತ್ತೆ ಏನ್ ಮಾಡಿ ಬರ್ತದೆ?
0: ಮತ್ತೆ ಕ್ರಾಫ್ಟ್ಸ್ ಮಾಡ್ತೀನಿ.
1: ಕ್ರಾಫ್ಟ್ ಅಲ್ಲಿ ಏನ್ ಮಾಡಿದ್ದಿ ನೀನು?
0: ಕ್ರಾಫ್ಟ್ ಅಲ್ಲಿ ಜೇಡ್ರ ಬಲೆ ತರ ಮಾಡಿ.
1: ಜೇಡ್ರ ಬಲೆ ಮಾಡಿದ್ದು? ಅದು ಹೇಗ್ ಮಾಡಿದ್ದಿ? ಏನೆಲ್ಲ ವಸ್ತುಗಳನ್ನ ಬಳಸಿ ಜೇಡರ ಬಲೆ ಮಾಡಿದ್ದಿ?
0: ಎರಡು ಕಲರ್ ಸ್ಟಿಕ್ ತಗೊಳ್ಬೇಕು. ಯಾವ ಕಲರ್ ಸ್ಟಿಕ್ ಅದನ್ನು ತಗೊಳ್ಬೇಕು, ಕಟ್ ಮಾಡ್ಬೇಕು ದಪ್ಪ ಇದ್ದೆ ಸೈಡ್, ಆಮೇಲೆ ಕ್ರಾಸ್ ಆಗಿ ಹಿಡ್ಕೋಬೇಕು. ಹಾಗೆ ಕಲ ಕಲ ಉಲನ್ಸ್ ತಗೋಬೇಕು.
1: ಉಲನ್ಸ್
0: 2 meters ಅಥವಾ 1 meters ಕಟ್ ಮಾಡ್ಕೊಂಡು ಅದನ್ನ ಸುತ್ತಾ ಹೋಗ್ಬೇಕು.
1: ಕಡ್ಡಿಗೆ ಸುತ್ತಾ?
0: ಕಡ್ಡಿಗೆ ಸುತ್ತಾ ಹೋಗ್ಬೇಕು.
1: ಹೇಗೆ? ಒಂದೇ ಸರಿ ನೇರ ಆಕಾರದಲ್ಲಿ ಸುತ್ತಬೇಕಾ ಅಥವಾ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಸುತ್ತಬೇಕು?
0: ಇಲ್ಲ, ನೇರವಾಗಿ ಸುತ್ತಾ ಹೋಗ್ಬೇಕು. ಅದನ್ನ ಗಟ್ಟಿಯಾಗಿ ಸುತ್ತಾ ಹೋಗ್ಬೇಕು, ಎಳಿತಾ ಎಳಿತಾ. ಆವಾಗ ಅದು ಗಟ್ಟಿ ಆದ್ಮೇಲೆ ಲಾಸ್ಟಿಗೆ ಗಂಟು ಕಟ್ಕೊಂಡು ಅದು ಜೆಟ್ ಬೆಳೆಯುತ್ತೆ. ಸ್ಕ್ವೇರ್ ಶೇಪ್,
1: ಸ್ಕ್ವೇರ್ ಶೇಪ್ ಅಲ್ಲೇ ಆಗ್ತದೆ. ನೇರವಾಗಿ ಮಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಾ ಇದ್ರೇನೆ ಅದು ಜೇಡರ ಬಲೆ ತರ ಆಗ್ಬೋದು ಅಲ್ವಾ? ಮತ್ತೆ ಇದನ್ನೇ ಇಲ್ಲೇ ಹೇಳ್ಕೊಟ್ಟಿದ್ದ ನಿಮ್ಗೆ. ಸರಿ, ಧನ್ಯವಾದ.
0: ಧನ್ಯವಾದ.
1: ನಿನ್ನ ಹೆಸರು ಹೇಳು.
2: ಸಂಪೂರ್ಣ ಅವರ್ಸೆಕರ್.
1: ಎಷ್ಟನೇ ಕ್ಲಾಸಲ್ಲಿ ಕಲಿತಾ ಇದೀಯಾ ಮತ್ತೆ ಯಾವ ಸ್ಕೂಲಿಗೆ ಹೋಗ್ತಾ ಇದ್ದೀನಿ?
2: ನಾನು 7ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ, ಸೇಂಟ್ ಜೋಸೆಫ್ ಶಾಲೆಯಲ್ಲಿ.
1: ಶಿಬಿರ ಸ್ಟಾರ್ಟ್ ಆದಾಗಿನಿಂದ ಶಿಬಿರಕ್ಕೆ ಬರ್ತಾ ಇದೀಯಾ? ಏನೆಲ್ಲ ಕಲ್ತಿರೋದು ಇಲ್ಲಿ, ಯಾವ್ಯಾವ ವಿಷಯವನ್ನು ಹೇಳ್ಕೊಟ್ಟಿದ್ದಾರೆ ಟೀಚರ್ಸ್?
2: ಯೋಗ, ಕರಾಟೆ, ಡ್ರಾಯಿಂಗ್, ಮ್ಯೂಸಿಕ್, ಫೇಸ್ ಪೇಂಟಿಂಗ್, ಮತ್ತು ಸ್ವಲ್ಪ ಇನ್ಸ್ಟ್ರೂಮೆಂಟ್ ಕ್ರಾಫ್ಟ್
1: ಕಲಿಸಿದ್ದಾರೆ. ಇಷ್ಟೆಲ್ಲ ವಿಷಯಗಳಲ್ಲಿ ನಿನ್ನ ಇಷ್ಟದ ವಿಷಯ ಯಾವುದು ಅಥವಾ ನೀನು ಯಾವುದ್ರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಕಲ್ತಿರೋದು?
2: ಯೋಗ.
1: ಯೋಗ, ಯೋಗ ಅಂದರೆ ತುಂಬ ಇಷ್ಟನಾ? ಯೋಗ ಮಾಡೋದು. ಯಾವ ಆಸನ ಎಲ್ಲ ಮಾಡ್ತೀಯಾ, ಯಾವುದೆಲ್ಲ ಆಸನ ಹೇಳ್ಕೊಟ್ಟಿದ್ದಾರೆ?
2: ಕಷ್ಟವಾಗಿರೋದು ಹೇಳ್ಕೊಟ್ಟಿದ್ದಾರೆ, ಸುಲಭವಾಗಿರೋದು
1: ಹೇಳ್ಕೊಟ್ಟಿದ್ದಾರೆ. ಆಸನಗಳ ಹೆಸರು ಹೇಳು.
2: ಶೀರ್ಷಾಸನ, ಭುಜಪೀಡಾಸನ, ಸಂಖ್ಯಾಸನ.

0: ಯೋಗ ಕ್ಲಾಸನ್ನು ತಗೊಳ್ತಾರೆ, ಇನ್ನೊಬ್ಬರು ಮುಸ್ತಫಾ ಸರ್ ಅಂತ ಕರಾಟೆಯನ್ನು ತಗೊಳ್ತಾರೆ. ಹಾಗೆ ನೆಕ್ಸ್ಟು ಒಂದೊಂದು ದಿವಸದಲ್ಲಿ ನಮಗೆ ಟೈಮ್ ಅಡ್ಜಸ್ಟ್ ಆಗೋ ಪ್ರಕಾರ ನಾವು ಡ್ರಾಯಿಂಗು ಕ್ರಾಫ್ಟನ್ನು ಮಾಡ್ತಾರೆ. ಡ್ರಾಯಿಂಗನ್ನು ಶುಭಂ ಸರ್ ಅಂತ ಇದ್ದಾರೆ, ಹಾಗೆ ಕ್ರಾಫ್ಟನ್ನು ವರ್ಷಾ ಮೇಡಮ್ ಇದ್ದಾರೆ. ಹಾಗೆ ಹೊರಗಿನ ಎಲ್ಲ ಟೀಚರ್ಸು ಯಾರ್ಯಾರು ಮೆಂಟರ್ಸ್ ಇರ್ತಾರೆ ಅವರನ್ನು ನಾವು ಕರ್ಕೊಬಂದು, ಹಾಗೆ ಸ್ಟಾರ್ ಚಾಯ್ಸಲ್ಲಿ ನಮ್ಮ ಕೊರಿಯೋಗ್ರಾಫರ್ಸ್ ಇರ್ತಾರೆ ಡ್ಯಾನ್ಸಿಗೆ, ಹಾಗೆಯೇ ಆ ಡ್ಯಾನ್ಸ್ಗಳನ್ನು ಆ ಕೊರಿಯೋಗ್ರಾಫರ್ಸನ್ನು ಮಕ್ಕಳನ್ನು ಡಿವೈಡ್ ಮಾಡಿ ಟೀಮ್ ಮಾಡಿ ಅವ್ರನ್ನ ಕೊಡ್ತೀವಿ. ಹಾಗೆ ಸಿಂಗಿಂಗ್ ಕಲಿಸ್ಲಿಕ್ಕೆ ಸಂಜು ಸರ್ ಅಂತ ಇದ್ದಾರೆ, ಅವರು ಒಬ್ಬರು ಮ್ಯೂಸಿಕ್ ಸರೇ, ಈ ರೀತಿಯಾಗಿ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ.
1: ಸ್ಕೂಲಲ್ಲಾಗಲಿ ಒಂದೊಂದು ಕ್ಲಾಸಿಗೆ ಇಂತಿಷ್ಟು ಮಕ್ಕಳು ಮತ್ತು ಇಂತಿಷ್ಟು ವಯಸ್ಸಿನ ಮಕ್ಕಳು ಅಂತ ಇರ್ತಾರೆ, ಆದರೆ ಇಲ್ಲಿ ಶಿಬಿರದಲ್ಲಿ ಬೇರೆ ಬೇರೆ ಸ್ಕೂಲಿನಿಂದ ಮಕ್ಕಳು ಬರ್ತಾರೆ ಮತ್ತು ವಯಸ್ಸು ಕೂಡ ಬೇರೆ ಬೇರೆ, ಆದರೆ ಕ್ಲಾಸ್ ಒಂದೇ. ನೀವು ಹೇಗೆ ಆ ಮಕ್ಕಳಿಗೆ ಎಲ್ಲ ವಿಷಯಗಳನ್ನು ಮನಮುಟ್ಟುವಂತೆ ತಿಳಿಸೋದು ಹೇಗೆ?
0: ಮೊದಲನೆಯ ಅವರು ಅಡ್ಮಿಷನ್ ಆಗಿದ ತಕ್ಷಣ ಅವರು ಯಾವ ರೀತಿಯಾದ ಕ್ಲಾಸ್ಗಳು ಎಲ್ಲಿಂದ ಬಂದಿದ್ದಾರೆ, ಯಾವ ಏಜಲ್ಲಿದ್ದಾರೆ ಅಂತ ಫಸ್ಟಾಗಿ ನೋಡಿಕೊಂಡು ಅದರ ಪ್ರಕಾರ ನಾವು ಆಲ್ರೆಡಿ ಗ್ರೂಪ್ ಮಾಡೇ ಬಿಟ್ಬಿಡ್ತೀವಿ. ಅಂದರೆ ಈಗ ಎಲ್ ಕೆ ಜಿ, ಯು ಕೆ ಜಿ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಆ ರೀತಿಯಾಗಿ ಸ್ಟ್ಯಾಂಡರ್ಡ್ಸ್ಗಳನ್ನು ನೋಡಿ ಗ್ರೂಪ್ ಮಾಡಿಬಿಟ್ಬಿಡ್ತೀವಿ. ಹಾಗೆ ಆ ಒಂದೊಂದು ಗ್ರೂಪಿಗೆ ನಾವು ಮೆಂಟರ್ಸ್ ಅಂತ ಒಬ್ಬರನ್ನು ವಹಿಸ್ಕೊಟ್ಬಿಡ್ತೀವಿ. ಯಾವುದೇ ಒಂದು ಆ್ಯಕ್ಟಿವಿಟೀಸ್ ನಡೆಸಬೇಕು ಅಂತ ಹೇಳಿದ್ರು ಆ ಮೆಂಟರ್ಸ್ಗಳನ್ನೇ ನಾವು ಕಾಂಟ್ಯಾಕ್ಟ್ ಮಾಡಿ ಈ ರೀತಿಯಾಗಿದೆ. ಈಗ ಸಿಂಗಿಂಗ್ ಕಲಿಸ್ಬೇಕು ಅಂದರೆ ಆ ಮೆಂಟರ್ಸ್ ಫಸ್ಟ್ ಮ್ಯೂಸಿಕ್ ಸರ್ಸ್ ಕಲಿಸ್ತಾರೆ, ಸೊ ಅವರನ್ನು ಇಂಪ್ರೂವ್ ಮಾಡಿ ಪ್ರಾಕ್ಟೀಸ್ ತಗೊಳ್ಳೋದು ಆಗಲಿ, ಮೆಂಟರ್ಸ್ ಮಾಡಿ ಅವರನ್ನು ನೆಕ್ಸ್ಟ್ ಮತ್ತೆ ಲೆವೆಲ್ ಅಪ್ ಮಾಡಲಿಕ್ಕೆ ಮತ್ತೆ ಮ್ಯೂಸಿಕ್ ಸರನ್ನು ನಾವು ಕಾಂಟ್ಯಾಕ್ಟ್ ಮಾಡಿ ಆ ರೀತಿಯಾಗಿ ಮಾಡ್ತಾ ಹೋಗ್ತಾರೆ.
1: ಕಂಟ್ರೋಲ್ ಮಾಡ್ಲಿಕ್ಕೆ
0: ಆಗೋದಿಲ್ಲ, ಕೆಲವೊಂದು ಸಂದರ್ಭದಲ್ಲಿ ಆಗತ್ತೆ, ಆದ್ರೂ ಅದೇ ನೀವ್ ಹೇಳಿದ್ರಲ್ಲ ಮಕ್ಕಳು ತುಂಬಾ ಇರೋದ್ರಿಂದ ಬೇಕಾಗತ್ತೆ,
1: ಬೇರೆ ಬೇರೆ ವಯಸ್ಸಿನ ಮಕ್ಕಳಲ್ವಾ, ತಿಳ್ಕೊಳ್ಳಿಕ್ಕೆ
0: ಕಷ್ಟ
1: ಆಗ್ತದೆ. ದೊಡ್ಡ ಮಕ್ಕಳು ಬೇಗ ತಿಳ್ಕೊಂಡ್ಬಿಡ, ಮಕ್ಕಳು ಸ್ವಲ್ಪ ಲೇಟ್ ಆಗ್ತದೆ ಅವರಿಗೆ. ಈ ತರ ಎಲ್ಲ ಆಕ್ಟಿವಿಟೀಸ್ ಇದೆ ಅಂತ ಹೇಳಿದ್ರಲ್ಲ, ಯಾವೆಲ್ಲ ಆಕ್ಟಿವಿಟೀಸ್ ನಲ್ಲಿ ಈ ಮಕ್ಕಳು ಭಾಗವಹಿಸಬೇಕು ಅಂತ ಹೇಳ್ಬೇಕಿದ್ರೆ ನೀವು ಹೇಗೆ ಪ್ರೋತ್ಸಾಹ ಮಾಡ್ತೀರಿ ಅವರಿಗೆ?
0: ಮಕ್ಕಳವರು ಅವರಲ್ಲಿ ಆಲ್ರೆಡಿ ಆ ಎಬಿಲಿಟಿ ಇರುತ್ತೆ, ನಾವು ಬೆಳೆಸಬೇಕು ಅನ್ನೋದಲ್ಲ, ಜಸ್ಟ್ ನಾವು ಸಪೋರ್ಟ್ ಮಾಡ್ತೀವಿ. ಹಾಗೆ ಅವರು ಆ ಇನ್ನೊಬ್ಬರು ಮಕ್ಕಳನ್ನು ಒಟ್ಟುಗೂಡಿದ ಮೇಲೆ ಆಟೋಮೆಟಿಕ್ ಆಗಿ ಅವರು ಇನ್ವಾಲ್ವ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೇ ಬಿಡ್ತಾರೆ. ಈಗ ಹೊರಗಡೆ ಏನಾಗುತ್ತಾರೆ, ಅವರು ಒಬ್ಬರೇ ಇರ್ತಾರೆ, ಸಪೋರ್ಟರ್ಸ್ ಬೇಕಿರ್ತಾರೆ, ಪ್ರೋತ್ಸಾಹ ಮಾಡಬೇಕಾಗ್ತದೆ. ನಮ್ಗೆ ಹೆಚ್ಚಾಗಿ ಹೇಳಬೇಕಂತ ಹೇಳಿದ್ರೆ ಉಳಿದಿದ್ದ ಮಕ್ಕಳ ಜೊತೆ ಅವರು ಕೂಡ್ಕೊಂಡು ತಾವೇ ಆಕ್ಟಿವಿಟೀಸ್ ಅನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅವರು ಅಂತ.
1: ಈಗ ನೀವು ಶಿಬಿರದಲ್ಲಿ ಈ ಒಂದು ಮಕ್ಕಳಿಗೆ ಇದೇ ವಿಷಯವನ್ನ ಕಲಿಸೋದು ಮತ್ತೆ ಈ ಒಂದು ವಯಸ್ಸಿನ ಮಕ್ಕಳಿಗೆ ಈ ಎಲ್ಲ ಆಕ್ಟಿವಿಟಿ ಅಥವಾ ಚಟುವಟಿಕೆಗಳನ್ನ ಕಲಿಸಬೇಕು ಅನ್ನುವಂತಹ ಒಂದು ಇದೆಯಾ, ಅಥವಾ ಪ್ರತಿಯೊಬ್ಬರಿಗೂ ಎಲ್ಲ ವಿಷಯಗಳ ಬಗ್ಗೆನೂ ಹೇಳ್ಕೊಡ್ತೀರಿ?
0: ಪ್ರತಿಯೊಬ್ಬರಿಗೂ ಎಲ್ಲ ವಿಷಯಗಳನ್ನೇ ಹೇಳ್ತೇವೆ, ಬಟ್ ಎಲ್ಲವನ್ನ ಬೇಸಿಕ್ ಹೇಳ್ತೇವೆ. ಬೇಸಿಕ್ಸ್ ಥಿಂಗ್ಸ್ ಅಂತ ಹೇಳಿದ್ಮೇಲೆ ಎಲ್ಲರಿಗೂ ಇನ್ವಾಲ್ವ್ ಆಗೇ ಆಗತ್ತೆ ಅದು, ಬಟ್ ಅವ್ರ ಒಂದು ಮನಸ್ಥಿತಿಯ ಮಟ್ಟ, ವಯಸ್ಸಿಗೆ ಮಟ್ಟಕ್ಕೆ ನಾವು ಇಳಿದು ಅವರನ್ನ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತಿಳಿಸಿ ಹೇಳ್ತೀವಿ. ಅಂದ್ರೆ ಏನೇ ಇಲ್ಲಿ ಆಕ್ಟಿವಿಟೀಸ್ ಹೇಳಿದ್ರು, ಯಾಕಂದ್ರೆ ದಿನ ಇರೋದೇ ಒಂದು 15-20 days, ಸೊ ಹಾಗಂತ ಹೇಳಿದ್ಮೇಲೆ ಎಲ್ಲ ನಾನು ಕಳಿಸ್ತೀನಿ ಪರ್ಫೆಕ್ಟ್ ಆಗಿ ಮಾಸ್ಟರ್ ಮಾಡಿ ಕಳಿಸ್ತೀನಿ ಅಂತ ಇಲ್ಲ ನಾವು, ಬಟ್ ಮೊದಲಿಗೆ ಬೇಕಾಗಿರೋದೇ ಈ ನೆಲಗಟ್ಟು. ಸೊ ಬೇಸಿಕ್ಸ್ ಅನ್ನ ಫಸ್ಟ್ ನಾವು ಹೇಳ್ಕೊಡ್ತಾ ಇರ್ತೀವಿ, ಹಾಗಾಗಿ ಎಲ್ಲರಿಗೂ ಒಂದ್ ಸ್ವಲ್ಪ ಟಚ್ ಆದ್ರೂ ನಾವು ಕೊಟ್ಟು ಅವ್ರನ್ನ ಕಳಿಸ್ತೀವಿ. ಹಾಗೆ ಹೌದು,
1: ಅಂದ್ರೆ ಈಗ ನೀವು ಚಿಕ್ಕ ಮಕ್ಕಳಿಗೂ ಹೇಳ್ತೀರಿ, ದೊಡ್ಡ ಮಕ್ಕಳಿಗೂ ಹೇಳ್ತೀರಿ ಬೇಸಿಕ್ ಅನ್ನ. ದೊಡ್ಡ ಮಕ್ಕಳು ಕಲ್ತ್ಕೊಳ್ತಾರೆ, ಮುಂದೆನೂ ಕಲ್ತು ಅವರು ಕಲಿಬಹುದು. ಈ ಚಿಕ್ಕ ಮಕ್ಕಳು ಇನ್ನೂ ಈ ಶಿಬಿರದಲ್ಲಿ ಬರಬೇಕು ಮತ್ತೆ ಕಲಿಬೇಕು ಅನ್ನೋಂತ ಮನಸ್ಥಿತಿ ಕೂಡ ತಯಾರಿ ಮಾಡಿದ್ದೀರಿ ಅವರಿಗೆ, ಮತ್ತೆ ಈ ಶಿಬಿರದಲ್ಲಿ ಭಾಗವಹಿಸಬೇಕು ಮುಂದಿನ ವರ್ಷ ಅಂತ. ಹೀಗಿರುವಾಗ ನೀವು ಪ್ರತಿ ವರ್ಷ, ನೀವೀಗ ಶಿಬಿರ ಮಾಡ್ತಾ ಇದ್ದೀರಲ್ಲ, ಪ್ರತಿ ವರ್ಷ ಶಿಬಿರದಲ್ಲಿ ಮಕ್ಕಳು ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ?
0: ಹೌದು ಮೇಡಮ್, ಜಾಸ್ತಿ ಆಗ್ತಾ ಇದ್ದಾರೆ, ಯಾಕಂದ್ರೆ ಮೊದ್ಲೆಲ್ಲ ಬರ್ತಾ ಇರೋದು ಒಂದು 30-50 ಹಾಗೆ ಬರ್ತಿದ್ರು ಮೇಡಮ್. ಕಳೆದ ವರ್ಷ ಅಂತೂ 182 ಮಕ್ಕಳು ಅಷ್ಟು ಬಂದ್ಬಿಟ್ಟಿದ್ರು ಮೇಡಮ್. ಆದ್ರೆ ಕಂಟ್ರೋಲ್ ಆಗತ್ತೆ, ಅದೇ ರೀತಿ ನಮ್ಗೆ ಮೆಂಟರ್ಸ್ ಆಗ್ಲಿ ಅಥವಾ ಸಪೋರ್ಟ್ಸರ್ಸ್ ಒಳ್ಳೆಯಾಗಿ ಸಿಕ್ಕಿದ್ರು.
1: ಇಂದಿಷ್ಟೇ ಮಕ್ಕಳು ಇರಬೇಕು
0: ನಾವು ಅನ್ಕೊಂಡಿರ್ತೀವಿ, ಬಟ್ ಅವರೇ ಹೇಳ್ತಾರೆ ನಿಮ್ಮ ಕ್ಯಾಪಲ್ಲಿ ನಾವು ಇನ್ವಾಲ್ವ್ ಆಗಬೇಕು ಮೇಡಮ್, ಸ್ವಲ್ಪ ನಮ್ಮನ್ನು ತಗೊಳ್ಳಿ ತಗೊಳ್ಳಿ ಅಂತ. ಸೊ ಅವ್ರು ಹೇಳುವಾಗ ನಮಗೆ ಅನ್ಸುತ್ತೆ ಓಕೆ ಅಂತ ಹೇಳಿ ನಾವು ತಗೊಂಡು, ಆಮೇಲೆ ಯಾರನ್ನು ಬಿಡಲ್ಲ, ಎಲ್ಲರನ್ನ ಒಟ್ಟುಗೂಡ್ಕೊಂಡು ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್
1: ಮಾಡ್ಕೊಂಡಿದ್ದಾರೆ.
0: ಸರ್ ಆ ರೀತಿಯಾಗಿ ನಮ್ಮ ಹೆಡ್ ಅವರು ಡಿಪಾರ್ಟ್ಮೆಂಟ್ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ.
1: ಮತ್ತೆ ಯಾವ ರೀತಿ ಮೇಡಮ್, ಈಗ ನೀವು ಹೇಳಿದ್ರಿ ಎಲ್ಲಾ ಚಟುವಟಿಕೆಯನ್ನ ಕಲಿಸ್ತೀರಿ ಅಂತ ಹೇಳಿದ್ರಿ, ಆದ್ರೆ ಈಗಿನ ಮಕ್ಕಳು ಪಾಶ್ಚಾತ್ಯ ಗೀತೆ ಸಂಗೀತ ಆಗ್ಲಿ ನೃತ್ಯ ಆಗ್ಲಿ ಕಲ್ತ್ಕೊಳ್ತಾರೆ, ಅವರು ಟಿವಿ ನೋಡಿ ಆಗ್ಲಿ ಪ್ರತಿಯೊಂದು ಅವರ ಅಷ್ಟಕ್ಕೆ ಅವ್ರು ಕಲ್ತ್ಕೊಳ್ತಾರೆ. ಆದ್ರೆ ಶಿಬಿರದಲ್ಲಿ ಅವರಿಗೆ ನಮ್ಮ ಒಂದು ಸಂಸ್ಕೃತಿಯ ಬಗ್ಗೆ ನೀವು ಎಷ್ಟು ಮಟ್ಟಿಗೆ ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ?
0: ಹೆಚ್ಚಿದಾಗಿ ನಮ್ಮ ಯೋಗ ಸರ್ ಇದ್ದಾರೆ, ಅವರು ಹೆಚ್ಚಾಗಿ ಸಂಸ್ಕೃತಿಯನ್ನ ಹೇಳಿದ್ದಾರೆ. ಸಂಸ್ಕೃತಿ ಬಗ್ಗೆ ಅಂದ್ರೆ ಇನ್ನೊಬ್ಬರ ಜೊತೆ ಯಾವ ರೀತಿ ಮಾತಾಡಬೇಕು, ನೀವು ಸುಮ್ನೆ ಓಡಾಡ್ತಾ ಇರಬಾರ್ದು, ಡಿಸ್ಪ್ಲಿನ್ ಆಗಿ ಕುತ್ಕೋಬೇಕು ಅಂತ ಹೇಳಿ

0: ನಮ್ಮಲ್ಲಿ ಜಾಸ್ತಿಯಾಗಿ ಹೆಚ್ಚಾಗಿ ಹೇಳೋದಂದ್ರೆ ನಮ್ಮ ಯೋಗ ಸರ್ ಎಲ್ಲ ಹೇಳ್ತಾ ಹೋಗ್ತಾ ಇರ್ತಾರೆ, ಹಾಗೆ ಮಧ್ಯದಲ್ಲಿ ಉಳಿದವ್ರು ಹೇಳ್ತಾರೆ.
1: ಈಗ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀರಿ ನೀವು, ಡಾನ್ಸ್ ಅಂತ ಕಲಿಸ್ಕೊಡ್ತೀರಿ, ಸಂಗೀತ ಹೇಳ್ಕೊಡ್ತೀರಿ, ಮನರಂಜನಾ ಕಾರ್ಯಕ್ರಮ ಇರ್ಬೋದು, ಅದರಲ್ಲಿ ಅಂದ್ರೆ ಈಗ ಒಂದು ಕನ್ನಡದ ಗೀತೆಯನ್ನ ಕಲಿಸಿದ್ದೀರಿ, ಭಾವಗೀತೆ ಎಲ್ಲ ಹೇಳ್ಕೊಟ್ಟಿದ್ರಿ ಅಂತ ಹೇಳಿದ್ರಿ. ಈಗ ಒಂದು ಜನಪದ ನೃತ್ಯ ನಮ್ಮ ಒಂದು ಸಾಂಸ್ಕೃತಿಕ ಕಲೆಗಳು, ಸುಗ್ಗಿ ಕುಣಿತ ಆಗಲಿ, ಯಕ್ಷಗಾನ ಆಗಲಿ, ಅಥವಾ ಭರತನಾಟ್ಯಂ, ಈ ತರ ನೀವು ಕಲಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ?
0: ಲಾಸ್ಟ್ ಇಯರ್ ನಾವು ಭರತನಾಟ್ಯಮನ್ನ ಕಲಿಸಿದ್ವಿ, ಈ ವರ್ಷ ಕಲ್ಸಿ ಸ್ವಲ್ಪ ಪ್ರಾಬ್ಲಮ್ ಇಂದ ಆಗಿಲ್ಲ. ಆದ್ರೆ ಅವು ಸೀನಿಯರ್ ಸ್ವಲ್ಪ ಅದರಲ್ಲೇ ಯಾರು ದೊಡ್ಡವರು ಇದಾರೋ ಅವ್ರಿಗೆ ಒಂದೆರಡು ಸ್ಟೆಪ್ಸ್ ಗಳನ್ನ ನಾವು ಕಲಿಸಿದೀವಿ, ಬಟ್ ಚಿಕ್ಕ ಮಕ್ಳಿಗೆ ಸಾಧ್ಯ ಆಗ್ಲಿಲ್ಲ ಭರತನಾಟ್ಯಮನ್ನ. ಇನ್ನ ಜನಪದ ಅಂತ ಹೇಳಿದ್ರೆ ಎರಡು ವರ್ಷದಲ್ಲಿ ಕಲಿಸಿದೀವಿ, ಬಟ್ ಈ ವರ್ಷ ಮಾತ್ರ ಜನಪದ ನೃತ್ಯ ಅಂತ ನಾವು ತಗೊಂಡಿಲ್ಲ.
1: ಈಗ ಒಂದು ಶಿಬಿರವನ್ನ ಮಾಡ್ತಾ ಇದ್ದೀರಿ, ಈ ವರ್ಷಕ್ಕಿಂತ ಮುಂದಿನ ವರ್ಷಗಳಲ್ಲಿ ಮತ್ತೆ ಬೇರೆ ಏನಾದರೂ ಒಂದು ಕಾರ್ಯಕ್ರಮವನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಮಕ್ಕಳಿಗೆ ಮತ್ತು ಅವರಿಗೆ ಉಪಯೋಗ ಆಗ್ಬೇಕು ಅನ್ನುವಂತ ಒಂದು ಏನಾದ್ರು ಉದ್ದೇಶ ಇಟ್ಕೊಂಡಿದ್ರೆ?
0: ಅದು ಪ್ರತಿ ವರ್ಷ ಇದ್ದೇ ಇರ್ತದೆ. ಪ್ಯಾರೆಂಟ್ಸ್ ಅಲ್ಲೂ ನಾವು ಸಜೆಷನ್ಸ್ ಗಳನ್ನ, ನಿಮ್ಮ ಏನಾದ್ರು ನೀವು ಹೊಸ ಕ್ರಿಯೇಟಿವಿಟಿನ ಕೇಳ್ತಾನೂ ಇರ್ತೀವಿ, ಎಷ್ಟು ಜನ ಬರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಹಾಗಂತ ನಾವು ವ್ಯವಹಾರ ಜ್ಞಾನಕ್ಕಾಗಿ ಪ್ರೋಗ್ರಾಮ್ ಮಕ್ಕಳ ಸಂತೆ ಅಂತ ಒಂದು ಫಂಕ್ಷನ್ ಕೂಡ ಇದೆ. ಅಂದ್ರೆ ನಮ್ಮ ಶಿಬಿರವನ್ನ ಬಿಟ್ಟು ಹೊರಗೆ ಹೋಗಿ ಅವರು ತಮ್ಮ ತಂದಿರುವಂತ ಐಟಮ್ಸ್ ಗಳನ್ನ ಮಾರಾಟ ಮಾಡಿ ವ್ಯವಹಾರ ಜ್ಞಾನವನ್ನ ಬೆಳಿಬೇಕು ಮಕ್ಕಳಲ್ಲಿ. ಈ ರೀತಿಯಾಗಿ ಹೊಸ ಹೊಸದಾಗಿ ಒಂದ್ ಇಯರ್ ಅಂತೂ ಸ್ವಿಮ್ಮಿಂಗ್ಸ್ ಇಟ್ಟಿದ್ವಿ, ಆತರ ಒಂದೊಂದ್ ವರ್ಷನೂ ಟ್ರೈ ಮಾಡ್ತಾ ಇದೀವಿ. ಯಕ್ಷಗಾನನು ಅನ್ಕೊಂಡಿದೀವಿ, ಇನ್ನ ಆಗಿಲ್ಲ, ಮಾಡ್ಬೇಕು ಮುಂದಿನ ದಿನದಲ್ಲಿ ಅಂತ ಹೇಳಿ
1: ಅವರಲ್ಲಿ ಬೆಳೆಸ್ಬೇಕು ಅಥವಾ ತನ್ನಲ್ಲಿ ಬೆಳೆಸ್ಕೊಳ್ಬೇಕು ಅನ್ನೋಂತ ಮಕ್ಕಳು ಕೂಡ ಇರ್ತಾರೆ.
0: ಹಾ, ಇರ್ತಾರೆ ಮೇಡಮ್.
1: ಅವರು ಪ್ರೋತ್ಸಾಹ ಕೊಟ್ರೆ ಅವ್ರು ಮುಂದೆ ಬರ್ಬೋದು ಅಲ್ವಾ? ಹಾಗೆ ಮತ್ತೆ ಒಳಾಂಗಣ ಆಟಗಳಾಗ್ಲಿ, ಹೊರಾಂಗಣ ಆಟಗಳನ್ನ ಮಾಡ್ಲಿಕ್ಕೆ ಆಗುದಿಲ್ಲ, ತುಂಬಾ ಸೆಕೆ ಇದೆ, ಬಿಸಿ
0: ಟೈಮ್ ಅಲ್ಲಿ
1: ಇಂಡೋರ್ ಗೇಮ್ಸ್
0: ಮಾಡ್ತಾರೆ. ಹೌದು,
1: ಅದರಲ್ಲೆಲ್ಲ ಮಕ್ಕಳು ಭಾಗವಹಿಸ್ತಾರೆ,
0: ಇನ್ವಾಲ್ವ್ ಆಗ್ತಾ ಇರ್ತಾರೆ. ಅಂದ್ರೆ ಇರೋದೇ 20 ಡೇಸ್ ಆಗಿರೋದ್ರಿಂದ ಸ್ವಲ್ಪ ಆಕ್ಟಿವಿಟೀಸ್ ಮೇಲೆ ಜಾಸ್ತಿ ಕೊಟ್ಟು ಗೇಮ್ಸ್ ಅನ್ನ ಫ್ರೀ ಟೈಮ್ ಅಲ್ಲಿ ಸ್ವಲ್ಪ ನಾವು ಅವರನ್ನ ಆಟ ಆಡಿಸ್ಕೊಂಡು ಬರ್ತೀವಿ. ಪಿಕ್ನಿಕ್ ಅಂತ ಹೇಳಿ ಅಥವಾ ಸ್ಪೋರ್ಟ್ಸ್ ಅಂತ ಔಟಿಂಗ್ಸ್ ಅಂದ್ಕೊಂಡು ನಾವು ಇಲ್ಲಿ ಓಷಿಯನ್ ಟೆಕ್ಗೆ ಭೇಟಿ ಕೊಟ್ಟಿದ್ವಿ. ಅಲ್ಲಿ ಅವರು ಈ ಹೈ ಟೈಡ್ ಲೋ ಟೈಡ್ಗಳು ಹೇಗಿರುತ್ತೆ, ಆ ದಿಮಿಂಗಳಗಳು ಇಲ್ಲಿ ಬರ್ತವೆ, ಯಾವ ರೀತಿಯಾಗಿ ಜೀವನ ನಡೆಸ್ತವೆ, ಈಡಿಗಳು ಆ ಈ ಲೋ ಟೈಡ್ ಇದ್ದಾಗ ಹೇಗೆ ಗೂಡುಗಳನ್ನು ಕಟ್ತಾರೆ, ಹಾಗೆ ಮ್ಯಾಂಗ್ರೋವ್ ಟ್ರೀಸ್ಗಳು ಅಲ್ಲಿ ಬೆಳವಣಿಗೆ ಯಾಕೆ ಅವಶ್ಯಕತೆ ಇದೆ, ಅದರಲ್ಲಿ ಟೈಪ್ಸ್ ಯಾವ್ದಿದೆ ಅಂತ ಮಕ್ಕಳಿಗೆ ಜ್ಞಾನವನ್ನು ಅವರು ನೀಡಿದ್ರು. ಈ ರೀತಿಯಾಗಿ ನಾಲೆಜಬಲ್ ಟ್ರಿಪ್ ಆಗಲಿ ಅಥವಾ ಎಂಟರ್ಟೈನ್ಮೆಂಟ್ ಟ್ರಿಪ್ ಎರಡೂ ಇನ್ವಾಲ್ವ್ ಮಾಡಿ ನಾವು ಅವರನ್ನ ಬೆಳೆಸ್ತಾ ಇದೀವಿ.
1: ತುಂಬಾ ಒಳ್ಳೇದು. ಮಕ್ಕಳಿಗೆ ನೋಡಿ ಸ್ಕೂಲಲ್ಲೂ ಕಲಿತಾರೆ, ಅದು ಬೇರೆ ಪ್ರಶ್ನೆ. ಆದ್ರೆ ರಜಾ ದಿನಗಳಲ್ಲಿ ಮಕ್ಕಳು ಮೊಬೈಲ್ ಅಲ್ಲಿ ಸಮಯ ಕಳೆಯೋದು ಬಹಳ, ಈ ಒಂದು ಮೊಬೈಲ್ನಿಂದ ಅವರನ್ನ ದೂರ ಇಟ್ಟು ತಮ್ಮ ಒಂದು ಬೇರೆ ಬೇರೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸ್ಕೊಳ್ಳಿಕ್ಕೆ ಈ ಒಂದು ಬೇಸಿಗೆ ಶಿಬಿರ
0: ಉಪಯೋಗವಾಗುತ್ತದೆ.
1: ಹೌದು, ನಿಮ್ಗೆ ಹೇಗೆ ಅನಿಸ್ತದೆ ನಿಮ್ಮಿಂದ ಈ ಒಂದು ಮಕ್ಕಳಿಗೆ ಒಟ್ಟು ಹೊರಗೆ ಒಳ್ಳೇದಾಗ್ತಾ ಇದೆ, ಮತ್ತೆ ಮಕ್ಕಳು ಅಥವಾ ಮಕ್ಕಳ ಪಾಲಕರು ಇದನ್ನ ಹೇಗೆ ಸ್ವೀಕರಿಸ್ತಾ ಇದ್ದಾರೆ?
0: ಹೆಚ್ಚಿದಾಗಿ ಪಾಸಿಟಿವ್ ರಿವ್ಯೂಸ್ ನಮ್ಗೆ ಬರ್ತಾ ಇರುತ್ತೆ ಪ್ರತಿ ವರ್ಷ. ಹಾಗೆ ನಮಗೂ ಒಂಥರ ಖುಷಿ ಆಗತ್ತೆ ಈ ಮಕ್ಕಳಲ್ಲಿ ಇನ್ವಾಲ್ವ್ ಆಗಿ, ಒಂಥರ ಏನೋ ಮನಸ್ಸಿಗೆ ಖುಷಿ ನೀಡ್ತಾ ಮುದ ನೀಡ್ತಾ ಇರ್ತದೆ. ಹಾಗೆ ಇಷ್ಟು ದಿನ ಕಳೆದಿದೆ ಅಂತಾನೆ ಗೊತ್ತಾಗೋದೇ ಇಲ್ಲ.
1: ಹಾಗೆ ನಿಮಗೂ ಒಳ್ಳೆ ರೀತಿಯ ದಿನಗಳು ಕಳೆದಿದೆ,
0: ಮನಸ್ಥಿತಿ ಎಲ್ಲ ಒಳ್ಳೆ ಖುಷಿಯಾಗಿ ಆನಂದವಾಗಿ ಇರ್ತದೆ.
1: ಸರಿ ಮೇಡಮ್, ಮಕ್ಕಳಿಗೆ ಒಂದು ಬೇಸಿಗೆ ರಜೆ ಸಮಯವನ್ನ ಒಂದು ಒಳ್ಳೆ ರೀತಿಯಲ್ಲಿ ಕಳೀಲಿಕ್ಕೆ ಈ ಬೇಸಿಗೆ ಶಿಬಿರಗಳು ಒಳ್ಳೆ ಒಂದು ಉಪಯುಕ್ತ ದಾರಿಯಾಗಿವೆ ಅಂತ. ಹಾಗೆ ಒಂದು ಶಿಬಿರವನ್ನ ನೀವು ಮುಂದುವರಿಸ್ಕೊಂಡು ಹೋಗಿ ಮತ್ತೆ ಮಕ್ಕಳಿಗೂ ಒಳ್ಳೇದಾಗ್ಲಿ, ನಿಮ್ಮಿಂದ ಒಂದು ಮುಂದಿನ ಮಕ್ಕಳ ಭವಿಷ್ಯ ಒಳ್ಳೇದಾಗಲಿ ಅಂತ ನಾವು ಕೂಡ ಹಾರೈಸ್ತೇವೆ. ಧನ್ಯವಾದ.
0: ಧನ್ಯವಾದ.
2: ಇದುವರೆಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ

0: ಬಟ್ಟೆಗಳನ್ನ ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನ ಬಳಸಿ. ಹೊರಗಿನ ಉಷ್ಣತೆಯೂ ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನ ಆದಷ್ಟು ತಪ್ಪಿಸಬೇಕು. ಪ್ರಯಾಣಿಸುವಾಗ ನೀರನ್ನ ಜೊತೆಯಲ್ಲಿಯೇ ಕೊಂಡೊಯ್ಯಿರಿ. ನಮ್ಮ ದೇಹವನ್ನ ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನ ಸೇವಿಸದಿರಿ. ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದಂತಹ ಪಾನೀಯಗಳನ್ನ ಹೆಚ್ಚು ಬಳಸಿ. ಹೆಚ್ಚು ನೀರಿನಂಶವಿರುವಂತಹ ಹಣ್ಣುಗಳನ್ನ ಮತ್ತು ಎಳೆನೀರನ್ನ ಸೇವಿಸಿ. ತಲೆ ಸುತ್ತು, ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ. ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ.
1: ಚಿತ್ರಗೀತೆಗಳಲ್ಲಿ ಇನ್ನು ಮುಂದೆ ಕೇಳಿ ನಂದಿತಾ ಹಾಗೂ ಚೇತನ್ ಹಾಡಿರುವ ಜೋಕ್ ಫಾಲ್ಸ್ ಚಿತ್ರದ ಗೀತೆ

ಕೇಳುಗರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನ ಶಾಖ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ. ಹಗುರ, ತಿಳಿ ಬಣ್ಣದ, ಸಡಿಲವಾದ ಮತ್ತು ಹತ್ತಿ

ಕೇಳುವರೆ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಚಿತ್ರಗೀತೆಗಳು ಎನ್ನುವುದು ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ಕಂಠಿ ಚಿತ್ರದ ಗೀತೆ. ಬಂಗಿರಂಗ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿದೆ.

ಚಿತ್ರಗೀತೆಗಳಲ್ಲಿ ಇನ್ನು ಮುಂದೆ ಕೇಳಿ ಕುಮಾರ್ ಸಾನು ಹಾಡಿರುವ ಕೆಂಚ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿದೆ.

ಆಕಾಶವಾಣಿ ಕಾರವಾರ. ಇದೊಂದು ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಹೆಸರು ನಂದಾ ದತ್ತ ಗೌಡಿ, ವಯಸ್ಸು 64, ಎತ್ತರ 5.6 ಇಂಚು, ಮೈವರ್ಣ ಗೋಧಿ ಮೈಬಣ್ಣ, ಸಪುರ ಮೈ

ಆಕಾಶವಾಣಿ ಕಾರವಾರ. ಇದೊಂದು ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಹೆಸರು ನಂದಾ ದತ್ತ ಗೌಡಿ, ವಯಸ್ಸು 64, ಎತ್ತರ 5.6 inches, ಮೈವರ್ಣ ಗೋಧಿ ಮೈಬಣ್ಣ, ಸಪುರ ಮೈಕಟ್ಟು, ಕೋಲುಮುಖ, ಧರಿಸಿದ ಬಟ್ಟೆ ಶರ್ಟ್ ಹಾಗೂ ಹಾಫ್ ಪ್ಯಾಂಟ್ ಧರಿಸಿರುತ್ತಾರೆ. ವಿದ್ಯಾರ್ಥಿ 5ನೇ ತರಗತಿ, ಮಾತನಾಡುವ ಭಾಷೆ ಕೊಂಕಣಿ ಹಾಗೂ ಕನ್ನಡ. ಮಾತನಾಡುವಾಗ ತಡವರಿಸಿ ಮಾತನಾಡುತ್ತಾರೆ. ಈಗ ಹೇಳಿದ ಚೆಹರೆಯುಳ್ಳ ವ್ಯಕ್ತಿಯ ಬಗ್ಗೆ ಯಾವುದಾದರೂ ಮಾಹಿತಿ ಸಿಕ್ಕಲ್ಲಿ ಕೂಡಲೇ ಈಗ ಹೇಳುವ ಅಧಿಕಾರಿಗಳ ಮೊಬೈಲ್ ಸಂಖ್ಯೆಯನ್ನು ಹೀಗಿದೆ: ಕದ್ರಾ ಪೊಲೀಸ್ ಠಾಣೆ 0833822256592, ಪೊಲೀಸ್ ವೃತ್ತ ನಿರೀಕ್ಷರ ಕಚೇರಿ ಕದ್ರಾ 0833822256200, ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಕಂಟ್ರೋಲ್ ರೂಮ್ 0833822266203. ಪ್ರಕಟಣೆ ಕೇಳಿದಿರಿ.

0: ಆತ್ಮೀಯ ಕೇಳುಗರೆ, ಸಂದೇಶ ಸಂಗಮ ಮೇಘ ಸಂದೇಶ ಪ್ರತಿ ಮಂಗಳವಾರ ಸಂಜೆ 5:30 to 6:00 ಹಾಗೂ ರೇಡಿಯೋ ಸ್ಪಂದನ ಪ್ರತಿ ಶನಿವಾರ ರಾತ್ರಿ 8:00.
1: ಸಂಗಮ ಸಂಗಮ
0: ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಇವೆರಡೂ ಕಾರ್ಯಕ್ರಮಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆ 9480249740.
2: ಇಂದು ಕಾವ್ಯ ಸಂದೇಶ,
3: ಇಂದು ನವ್ಯ ಸಂದೇಶ.
0: ಸಂದೇಶ ಸಂಗಮಕ್ಕಾಗಿ ನಾವು ಒಂದು ವಿಷಯವನ್ನ ಹಿಂದಿನ ದಿನವೇ ಸೂಚಿಸುತ್ತೇವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು, ಅಥವಾ ಬಿಳಿ ಹಾಳೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸ್ಪಷ್ಟವಾಗಿ ಕಾಣಿಸುವಂತೆ ಫೋಟೋ ತೆಗೆದು ಕಳುಹಿಸಿಕೊಡಬಹುದು. ಇನ್ನು ರೇಡಿಯೋ ಸ್ಪಂದನ, ಇದರಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನ ಸಂದೇಶಗಳ ಮೂಲಕ ದಾಖಲಿಸಬಹುದು. ಇವೆರಡೂ ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಮಂಗಳವಾರ ಸಂಜೆ 5:30 ಸಂದೇಶ ಸಂಗಮ ಹಾಗೂ ಪ್ರತಿ ಶನಿವಾರ ರಾತ್ರಿ 8:00 ರೇಡಿಯೋ ಸ್ಪಂದನ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
4: ಆಕಾಶವಾಣಿ ಕಾರವಾರ ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಕೆಳಗಡೆ ಇನ್ನು ಮುಂದೆ 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅರವಿಂದ ಅಂಗಡ, ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ, ವಿಷಯ ಪೋಕ್ಸೋ ಕಾಯ್ದೆ ಕುರಿತು ಮಾಹಿತಿ. ಭಾಗವಹಿಸುವವರು ದಿವ್ಯಶ್ರೀ ಸಿಎಂ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಉತ್ತರ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ. ನಂತರ ಕೃಷಿ ಮಾಹಿತಿ. ತದನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ

ವನಜಾಕ್ಷಿ ಎಂ ನಾಯ್ಕ್ ಮತ್ತು ಸಿಂಗಡಿಗರಿಂದ ಸಂಪ್ರದಾಯದ ಪದಗಳು. 7:45 ನಿಮಿಷಕ್ಕೆ ಮಕ್ಕಳು, ಪಾಲಕರು, ಶಿಕ್ಷಕರು ಮಾತನಾಡುತ್ತಾರೆ ಉಷಾ ಪಾಟೀಲ್. 8:00 ಸಿರಿಗಂಧ, 8:30 ಕನ್ನಡ ಚಿತ್ರಗೀತೆಗಳು, 9:15 ಹಿಂದಿ ಚಿತ್ರಗೀತೆಗಳು.

ಈ ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿಎಸ್ ಹರೀಶ್ ಮತ್ತು ಸಂಗಡಕರಿಂದ ನಾದಸ್ವರ ವಾದನ, 10:00 ವನಿತಾ ವಿಹಾರ, ಕುಂಭಕಲೆಯಿಂದ ದಾಖಲೆಗಳವರೆಗೆ ಜ್ಯೋತಿ ಶಾಂತರಾಜು ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಆಶಾ, 10:30 ಈದ ಚಂದ್ರಿಕೆ ಮೆಲೋಡಿ ಟೈಮ್ಸ್. ಕಿರುಗುರಿ ಇದುವರೆಗೂ ಈ ಸಂಜೆ ಕಿರುಗುರಿ ಇವಿಷ್ಟು ಕಾರ್ಯಕ್ರಮಗಳು ಈ ಸಂಜೆ ಪ್ರಸಾರವಾಗುವುದು. ಇನ್ನು ನಾಳೆಯ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6:10 ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಗಾನಸುಧೆ.

ನಾಳೆ ಬೆಳಿಗ್ಗೆ 7:15 ಕಾವ್ಯಯಾನ. ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. ವಾಚನಕಾರರು ಮಂಜುಳಾ ಸುಬ್ರಹ್ಮಣ್ಯ, ವ್ಯಾಖ್ಯಾನಕಾರರು ಸಿ ರಾಜೀವ್ ಸೀತಾರಾಮನ್ ಭಟ್. 7:45 ಕನ್ನಡ ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಆಕಾಶ ಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿ ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ರಾಷ್ಟ್ರ ಪ್ರಶಸ್ತಿ ವಿಜೇತ ವಿಶೇಷಚೇತನ ಮಹಾಂತೇಶ್ ಕಿವಡಸಣ್ಣವರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಚಾಂಪಣ್ಣ ಆರ್ಷಿಹಾಳ್.

ನಾಳೆ ಬೆಳಗ್ಗೆ 8:50 ಕಗ್ಗದ ಸಿರಿ ಪರಿಕಲ್ಪನೆ ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ವಿಜ್ಞಾನ ಭಾರತಿ ಪರ್ಯಾಯ ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ ಇಂದಿನ ಅಗತ್ಯ ಈ ಕುರಿತು ಮಾತುಕತೆ ಭಾಗವಹಿಸುತ್ತಾರೆ ಎನರ್ಜಿ ಸ್ಪೆಷಲಿಸ್ಟ್ ಅನಿಲ್ ಕುಮಾರ್ ನಾಡ್ಗೇರ್ ಮತ್ತು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಎಲ್. ನಡೆಸಿಕೊಡುತ್ತಾರೆ ಬೇದ್ರೆ ಮಂಜುನಾಥ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 9:35 ಮಂಜುಳಗಾನ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು.

ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ಮಿಸ್ ಪ್ಲಸ್ ಸೈಜ್ 2026 ಕಿರೀಟವನ್ನು ಮುಡುಗೇರಿಸಿಕೊಂಡ ಮೈಸೂರಿನ ಅಂಜಲಿ ಬಿ ಗುಪ್ತಾ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಕೀರ್ತನಾ ವಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಪ್ರೀ ಎಕ್ಲಂಪ್ಸಿಯಾ

ದಿನದ ಸಂದರ್ಭದಲ್ಲಿ ಪ್ರೀ ಎಕ್ಲೆಂಪ್ಸಿಯ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಈ ಕುರಿತು ಹುಬ್ಬಳ್ಳಿಯ ಕೆಎಂಸಿಆರ್ಐನ ಡಾಕ್ಟರ್ ಸಹಜ ಕಿತ್ತೂರ್ ಹಾಗೂ ಡಾಕ್ಟರ್ ಶ್ರೀದೇವಿ ವಾಲಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಒಂದು ಕೊಂಡಿಗೆ ಪ್ರಗತಿಪಥ ಪಿಎಂ ಪಾರಂಪರಿಕ ಕೃಷಿ ವಿಕಾಸ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ರಾಯಚೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. ನಾಳೆ ಮಧ್ಯಾಹ್ನ 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ. 3:00 ಸಖಿ ಸಹೇಲಿ. 4:00 ಸೆಲ್ಯುಲಾಯ್ಡ್ ಕೆ ಸಿತಾರೆ. ಇನ್ನು ಸಂಜೆ 5:00 ಯುವವಾಣಿ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ ವಿಶ್ವನಾಥ ರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ನಂತರ ಭಾವಗೀತೆಗಳು. 5:30 ಸಂದೇಶ ಸಂಗಮ. ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ. ವಿಷಯ ಅಪ್ಪನೊಡನೆ ಒಂದು ಹೆಜ್ಜೆ. 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಿಶ್ರ ಕೃಷಿ ಅನುಭವ ಕುರಿತು ಸಿದ್ದಾಪುರದ ವಿಠಲ್ ಎಂ ನಾಯ್ಕ್ ಅವರೊಂದಿಗೆ ಸಂದರ್ಶನ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶಂಕರಪ್ಪ ರಾಮಪ್ಪ ಸಂಕಣನ ಅವರಿಂದ ಲಾವಣಿ ಪದಗಳು. 7:45 ಗಜಲ್ಸ್. 8:30 ಭಾವಗೀತೆಗಳು. 9:15 ಹಿಂದಿ ಚಿತ್ರಗೀತೆಗಳು. 9:30 ಮನಿ ಟಾಕ್. ನಂತರ ಮಂಥನ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ಆರ್ ಹರಿಣಿ ಮತ್ತು ಎನ್ಆರ್ ಶಾರದಾ ಅವರ ಯುಗಳ ಗಾಯನ. ಕೆಲವರೇ ಇದುವರೆಗೂ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಆಕಾಶವಾಣಿ ಕಾರವಾರ. ಸಮಯ 6:20 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆ, ನಂತರ 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ ಪ್ರಸಾರವಾಗುವುದು.

0: ಪರೀಕ್ಷೆಗಳಿಗೆ ಉಚಿತವಾಗಿ ನಡೆಸಲಾಗಿದೆ ಎಂದರು. ಕೆಎಚ್ ಪಾಟೀಲ್ ಐಎಂಎಸ್ ನಿರ್ದೇಶಕ ಡಾ ಬಸವರಾಜ ಬೊಮ್ಮನಹಳ್ಳಿ, ಹೃದಯ ಆರೋಗ್ಯ ತಜ್ಞ ಡಾ ಸಂಜೀವ್ ಚಿಂತಾಮಣಿ, ಟಾವಿ ತಜ್ಞ ವೈದ್ಯ ಡಾ ವಿಕ್ರಮ್ ಪಾಟೀಲ್ ನೇತೃತ್ವದ ತಂಡ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನಡೆಸಿದೆ ಎಂದು ಸಚಿವ ಪಾಟೀಲ್ ತಿಳಿಸಿದರು. ಲಕ್ಕುಂಡಿಯ ಶಿಲ್ಪಕಲಾಕೃತಿಗಳ ವೈಭವವನ್ನು ವಿಶ್ವಕ್ಕೆ ಪರಿಚಯಿಸಲು ಲಕ್ಕುಂಡಿ ಗ್ರಾಮದ ದೇವಾಲಯ, ಕಲ್ಯಾಣಿ ಹಾಗೂ ಬಾವಿಗಳನ್ನು ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅಭಿವೃದ್ಧಿಪಡಿಸಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ತಿಳಿಸಿದ್ದಾರೆ. ಲಕ್ಕುಂಡಿಯ ಶ್ರೀ ಹಾಲಗುಂಡಿ ಬಸವೇಶ್ವರ ದೇವಾಲಯದ ಆವರಣದಲ್ಲಿ 10 ದೇವಾಲಯ ಮತ್ತು 10 ಬಾವಿಗಳ ಅನಾವರಣ ಹಾಗೂ 6 ಸ್ಮಾರಕಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಿಲಾನ್ಯಾಸ ನೆರವೇರಿಸಿ ಅವರು ಮಾತನಾಡಿದರು. ಅತಿಥಿಯಾಗಿ ಪಾಲ್ಗೊಂಡಿದ್ದ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಲಕ್ಕುಂಡಿ ಗ್ರಾಮದಲ್ಲಿ ಪ್ರಾಚ್ಯಾವಶೇಷ ಸಮೀಕ್ಷಾ ಕಾರ್ಯ ಕೈಗೊಂಡ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಿಲ್ಲೆಯಾದ್ಯಂತ ಬಿರು ಬೇಸಿಗೆ ಹಿನ್ನೆಲೆ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದ ಗ್ರಾಮಗಳಲ್ಲಿ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆಯನ್ನು ಆದ್ಯತೆ ಮೇಲೆ ಕೈಗೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ ಎಂವಿ ವೆಂಕಟೇಶ್ ಜಿಲ್ಲಾಡಳಿತದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಅವರು ಸಭೆ ನಡೆಸಿದರು. ಗದಗ ನಗರದ ಜಿಲ್ಲಾಡಳಿತ ಭವನದಲ್ಲಿ ಭಗವಾನ್ ಬುದ್ಧ ಜಯಂತಿ ಶ್ರದ್ಧಾಭಕ್ತಿಯಿಂದ ಜರುಗಿತು. ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಶ್ರದ್ಧಾಸುಮನ ಅರ್ಪಿಸಿದರು. ಈಗ ಯಾದಗಿರಿ ಜಿಲ್ಲೆ ವಾರ್ತಾಪತ್ರ. ಕೇಂದ್ರ ಸರ್ಕಾರ ದೇಶದ ಜ್ಞಾನ ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜ್ಞಾನ ಭಾರತಂ ಮಿಷನ್ ಯೋಜನೆ ಅಡಿ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್ ತಿಳಿಸಿದ್ದಾರೆ. ಜ್ಞಾನ ಭಾರತಂ ಮಿಷನ್ ಯೋಜನೆ ಅಡಿ ಶತಮಾನಗಳಷ್ಟು ಹಳೆಯ ಕೈಬರಹದ ಗ್ರಂಥಗಳು, ಧಾರ್ಮಿಕ ಪಠ್ಯಗಳು ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಗುರುತಿಸಿ ದಾಖಲೀಕರಣ, ಸಂರಕ್ಷಣೆ ಮತ್ತು ಡಿಜಿಟಲೀಕರಿಸಲಾಗುತ್ತಿದೆ ಎಂದರು. ಮಾಹಿತಿಯನ್ನು ಕ್ರೋಢೀಕರಿಸಿ ರಾಷ್ಟ್ರೀಯ ಮಾಹಿತಿ ಕೋಶಕ್ಕೆ ಸೇರ್ಪಡೆಗೊಳಿಸಿ ಸಾರ್ವಜನಿಕರಿಗೆ ದೇಶೀ ಜ್ಞಾನ ಪರಂಪರೆ ಲಭ್ಯವಾಗುವಂತೆ ಯೋಜಿಸಲಾಗಿದೆ ಎಂದು ಹೇಳಿದರು. ಪ್ರಸಕ್ತ ಸಾಲಿನ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಅಡಿ ರಾಷ್ಟ್ರೀಯ ಹೆದ್ದಾರಿ 150A ಹತ್ತಿಗುಡೂರು ತಿಂಥಣಿ ಸೇತುವೆ ಲಿಂಗಸಗೂರು ವಿಭಾಗದ ರಸ್ತೆ ಅಗಲೀಕರಣ ಹಾಗೂ ಮರು ನಿರ್ಮಾಣ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ರಾಯಚೂರು ಯಾದಗಿರಿ ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದ್ದಾರೆ. ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಬೇಸಿಗೆ ಹಿನ್ನೆಲೆ ತಲೆದೋರಬಹುದಾದ ಕುಡಿಯುವ ನೀರಿನ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಲವೀಶ್ ವರಡಿಯ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಗರದ ಜಿಲ್ಲಾ ವೈದ್ಯಕೀಯ ವಿಜ್ಞಾನಗಳ ಪದವಿ ಮಹಾವಿದ್ಯಾಲಯದಲ್ಲಿ ಅಭಿವೃದ್ಧಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಗ್ರಾಮೀಣ ಬಡ ಕುಟುಂಬಗಳಿಗೆ ವರ್ಷಕ್ಕೆ 100 ದಿನಗಳ ಉದ್ಯೋಗ ಖಚಿತಪಡಿಸುವಂತೆ ಯಾದಗಿರಿ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕ ಸಿಬಿ ದೇವರ್ಮನಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇದುವರೆಗೆ ಗದಗ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಶಶಿ ಕುಲಕರ್ಣಿ ಹಾಗೂ ಸಾಗರ್ ಕುಮಾರ್ ದೇಸಾಯಿ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ಜಿ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಬೆಂಗಳೂರು.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಒಡಿ ಚಹರೆ ಸಾಧಾರಣ ಮೈಕಟ್ಟು ದುಂಡುಮುಖ ಮಾತನಾಡುವ ಭಾಷೆ ಕನ್ನಡ ಹಾಗೂ ತೆಲುಗು ಹಾಗೆ ಮಂಚನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ 45 ವರ್ಷದ ಗಂಗಾಧರ ಎಂಬುವರು ಕಾಣೆಯಾಗಿದ್ದಾರೆ 5.6 ಅಡಿ ಎತ್ತರ ಸಾಧಾರಣ ಮೈಕಟ್ಟು ಕೋಲು ಮುಖ ಮಾತನಾಡುವ ಭಾಷೆ ಕನ್ನಡ ಹಾಗೂ ತೆಲುಗು ಇವರಿಬ್ಬರ ಬಗ್ಗೆ ಯಾರಿಗಾದರೂ ಮಾಹಿತಿ ದೊರಕಿದಲ್ಲಿ ಮಂಚನಹಳ್ಳಿ ಪೊಲೀಸ್ ಠಾಣೆಗೆ ತಿಳಿಸಬೇಕಾಗಿ ಕೋರಲಾಗಿದೆ ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ

ಇದೀಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಮಂಚನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ 50 ವರ್ಷದ ಲಕ್ಷ್ಮೀಪತಿ ಎಂಬುವರು ಕಾಣೆಯಾಗಿದ್ದಾರೆ. ಎತ್ತರ 5.6

0: ಆಕಾಶವಾಣಿ ಇದೀಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳ ಬಂತ? ಈಗ ಹೊಸ ಜುಮ್ಕಿ?
2: ಇಲ್ಲ, ಈಗ ಉಳಿತಾಯ ಮಾತ್ರ.
1: ಮೊದಲು ಜುಮ್ಕಿ.
2: ಇಲ್ಲಿ ಕೇಳು, ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ.
1: ಆದ್ರೆ ಜುಮ್ಕಿ
2: ಹೋಪಿಯ ಇಲ್ಲ ಇಂಜೆಕ್ಷನ್ ಕೊಡ್ಲ?
3: ಆರ್ಬಿಐ ಹೇಳುತ್ತೆ,
2: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
5: ಮಗಳೇ,
1: ನೆನಪಿದ್ಯಾ ಬೋನಸ್ ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ?
5: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
6: ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ, ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ.
5: ಹೋಗಣ್ಣ.
2: ಎಲ್ಲಿಗೆ?
5: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು ಆಕ್ಟಿವ್.
2: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ದುಬಾರೆಯಲ್ಲಿ ಸಾಕಾನೆಗಳ ಕಾದಾಟದ ವೇಳೆ ಮಹಿಳೆ ಸಾವು, ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸಚಿವ ಈಶ್ವರ್ ಖಂಡ್ರೆ ಆದೇಶ. ತುಮಕೂರಿನಲ್ಲಿ ನಾಳೆ ಸರ್ಕಾರದ ಸಾಧನಾ ಸಮಾವೇಶ, 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣವರ್, 10 ದಿನ ಸಿಐಡಿ ವಶಕ್ಕೆ. ಕೋಲಾರದಲ್ಲಿ ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಅಳವಡಿಸುವಂತೆ ಜಿಲ್ಲಾಧಿಕಾರಿ ಎಂಆರ್ ರವಿ ಆದೇಶ. ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ರಾಜ್ಯದ ವಿವಿಧೆಡೆ ಇಂದು ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಕೊಡಗು ಜಿಲ್ಲೆಯ ದುಬಾರೆ ಸಾಕಾನೆ ಶಿಬಿರದಲ್ಲಿ 2 ಆನೆಗಳ ನಡುವಿನ ಕಾದಾಟದ ವೇಳೆ ಚೆನ್ನೈ ಮೂಲದ ಪ್ರವಾಸಿ ಮಹಿಳೆ ಸಾವನ್ನಪ್ಪಿದ್ದಾರೆ. ದುಬಾರೆಯಲ್ಲಿ ಸಾಕಾನೆಗಳಿಗೆ ಸ್ನಾನ ಮಾಡಿಸುವ ಸಂದರ್ಭದಲ್ಲಿ 2 ಆನೆ

0: ನಡುವೆ ಏಕಾಏಕಿ ಕಾದಾಟ ನಡೆದಿದೆ. ಈ ವೇಳೆ ಆನೆಯೊಂದರ ಕೆಳಗಡೆ ಬಿದ್ದು ಗಂಭೀರ ಗಾಯಗೊಂಡಿದ್ದ ಪ್ರವಾಸಿ ಮಹಿಳೆ ಜುನೆಸ್ವಿ ಕುಶಾಲನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಘಟನೆ ಸಂಭವಿಸಿದ ಸಂದರ್ಭದಲ್ಲಿ ನೂರಾರು ಪ್ರವಾಸಿಗರಿದ್ದರು. ಈ ವೇಳೆ ಆನೆಗಳ ಕಾದಾಟ ನೋಡಿ ಬಹುತೇಕ ಪ್ರವಾಸಿಗರು ಓಡುವ ಮೂಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆ ಕುರಿತಂತೆ ಪ್ರತಿಕ್ರಿಯಿಸಿರುವ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರವಾಸಿಗರು ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸೂಚಿಸಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ತುಮಕೂರು ಜಿಲ್ಲೆ ಉತ್ತಮ ಸಾಧನೆ ಮಾಡುವ ಮೂಲಕ ಗಿನ್ನೆಸ್ ರೆಕಾರ್ಡ್ಗೆ ಸೇರ್ಪಡೆಯಾಗಿದೆ. ಮಜರೆ ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿ 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗಿನ್ನೆಸ್ ರೆಕಾರ್ಡ್ನ ಪದಾಧಿಕಾರಿಗಳು ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಮಾಣ ಪತ್ರವನ್ನು ನೀಡಲಿದ್ದಾರೆ ಎಂದು ಹೇಳಿದ್ದಾರೆ. ನಾಳೆ ನಡೆಯಲಿರುವ ಸರ್ಕಾರದ ಸಾಧನಾ ಸಮಾವೇಶ ಕಾರ್ಯಕ್ರಮದಲ್ಲಿ 2,00,000 ಅಧಿಕ ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. 4,500 ಕೋಟಿ ರೂಪಾಯಿ ವಂಚನೆ ಆರೋಪ ಪ್ರಕರಣ ಸಂಬಂಧ ಬೆಳಗಾವಿಯ ಶಿವಂ ಅಸೋಸಿಯೇಟ್ಸ್ ಮಾಲೀಕ ಶಿವಾನಂದ ನೀಲಣ್ಣವರನ್ನು 10 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ನೀಡಿ ಬೆಳಗಾವಿಯ 2ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ಆದೇಶಿಸಿದೆ. ಬೆಂಗಳೂರಿನ ಕಚೇರಿಗೆ ಆರೋಪಿಯನ್ನು ಕರೆತರಲಾಗಿದ್ದು ವಿಚಾರಣೆ ನಡೆಸಲು ನಿರ್ಧರಿಸಲಾಗಿದೆ. ಶಿವಾನಂದ ನೀಲಣ್ಣನವರ್ ಬಳಿ 35,000 ಮಂದಿ ಹೂಡಿಕೆ ಮಾಡಿದ್ದು 1,000 ಕೋಟಿಗೂ ಅಧಿಕ ಹಣದ ವ್ಯವಹಾರ ನಡೆದಿದೆ. ಹೀಗಾಗಿ 10 ದಿನ ಕಸ್ಟಡಿಗೆ ನೀಡುವಂತೆ ಸಿಐಡಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದರು. ಸಿಐಡಿ ವಕೀಲರ ಮನವಿ ಮೇರೆಗೆ ಆರೋಪಿಯನ್ನು ವಶಕ್ಕೆ ನೀಡಿ 2ನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ನ್ಯಾಯಾಧೀಶರಾದ ಗಂಗಾಧರ ಅವರು ಆದೇಶ ನೀಡಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಟೇಕಲ್ ವ್ಯಾಪ್ತಿಯ ಕೊಂಡಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಈಜಲು ಹೋದ ತಂದೆ ಹಾಗೂ 2 ಮಕ್ಕಳು ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಮಾಸ್ತಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೃಷಿ ಹೊಂಡ ದುರಂತ ಸಂಭವಿಸಿದ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಜಿಲ್ಲೆಯ ಎಲ್ಲ ಅಸುರಕ್ಷಿತ ಕೃಷಿ ಹೊಂಡಗಳಿಗೆ ಮುಂದಿನ 7 ದಿನಗಳ ಒಳಗಾಗಿ ಕಡ್ಡಾಯವಾಗಿ ತಂತಿ ಬೇಲಿ ಅಳವಡಿಸಬೇಕು, ಇಲ್ಲವಾದಲ್ಲಿ ಅಂತಹ ಹೊಂಡಗಳನ್ನು ಮುಚ್ಚಲು ಈಗಾಗಲೇ ಆದೇಶಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಹೊಂಡಗಳ ಬಳಿ ಕೇವಲ ಎಚ್ಚರಿಕೆ ಫಲಕ ಮಾತ್ರವಲ್ಲದೆ ಆ ಹೊಂಡದ ಆಳ ಮತ್ತು ಅಗಲದ ನಿಖರ ಮಾಹಿತಿಯನ್ನು ಹೊಂದಿರುವ ಫಲಕಗಳನ್ನು ಅಳವಡಿಸಬೇಕು. ಇದರಿಂದ ನೀರಿನ ಆಳದ ಅರಿವಿಲ್ಲದೆ ಹೊಂಡಕ್ಕೆ ಇಳಿಯುವುದನ್ನು ತಪ್ಪಿಸಬಹುದು ಎಂದು ಸಲಹೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆ, 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಮಸೂದೆ 2024 ಕುರಿತ ಜಂಟಿ ಸಂಸದೀಯ ಅಧ್ಯಯನ ಸಮಿತಿಯು ಇಂದು ಬೆಂಗಳೂರಿನಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಸಂವಾದ ಏರ್ಪಡಿಸಿತ್ತು. ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ, ಪದ್ಮ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಂವಾದದಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ, ಕಾರ್ಮಿಕರು ವಲಸಿಗರು ಸೇರಿದಂತೆ ದೇಶಾದ್ಯಂತ ಎಲ್ಲರಿಗೂ ಮತದಾನದ ಅವಕಾಶ ದೊರೆಯಬೇಕು ಎನ್ನುವುದು ಈ ಸಮಿತಿಯ ಉದ್ದೇಶ. ಹಾಗಾಗಿ ಚುನಾವಣೆಯನ್ನು ಒಮ್ಮೆ ಹಲವು ಹಂತಗಳಲ್ಲಿ ನಡೆಸಿದಾಗ ಎಲ್ಲರಿಗೂ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಇಂದಿನಿಂದ ಇದೇ 22ರವರೆಗೆ ನವದೆಹಲಿಯ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆ 5 ದಿನಗಳ ನೌಟೆಲ್ ಟ್ರಾನ್ಸ್ಮೀಟರ್ ಕುರಿತ ಕಾರ್ಯಾಗಾರ ಹಮ್ಮಿಕೊಂಡಿದೆ. ಕಾರ್ಯಕ್ರಮವನ್ನು ಭುವನೇಶ್ವರದ ಪ್ರಾದೇಶಿಕ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆಯ ಉಪ ಮಹಾನಿರ್ದೇಶಕರಾದ ವಿಎಂ ರತ್ನಪ್ರಸಾದ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪ ಮಹಾನಿರ್ದೇಶಕರಾದ ಸಂಜೀವ್ ಕೆಪಿ ಉಪಸ್ಥಿತರಿದ್ದರು. ಕಾರ್ಯಾಗಾರದಲ್ಲಿ ವಿವಿಧ ರಾಜ್ಯಗಳ ಆಕಾಶವಾಣಿ ಕೇಂದ್ರಗಳ ತಂತ್ರಜ್ಞರು ಮತ್ತು ಸಿಬ್ಬಂದಿ ಭಾಗವಹಿಸಿದ್ದಾರೆ. ನೌಟೆಲ್ ಟ್ರಾನ್ಸ್ಮೀಟರ್ ಕಾರ್ಯಾಚರಣೆ ಹಾಗೂ ನಿರ್ವಹಣೆ ಕುರಿತಂತೆ ತಾಂತ್ರಿಕ ತರಬೇತಿ ನೀಡುವುದು ಈ ಕಾರ್ಯಾಗಾರದ ಪ್ರಮುಖ ಉದ್ದೇಶವಾಗಿದೆ. ಬೆಂಗಳೂರಿನ ವಿವಿಧೆಡೆ ಗುಡುಗು ಗಾಳಿ ಸಹಿತ ಧಾರಾಕಾರ

0: ಮಳೆಯಾಗಿದೆ. ವಿಧಾನಸೌಧ, ನಾಗರಭಾವಿ, ಬಸವೇಶ್ವರ ನಗರ, ಬಸವನಗುಡಿ, ಗಿರಿನಗರ ಸೇರಿದಂತೆ ಹಲವೆಡೆ ಭಾರೀ ಮಳೆ ಸುರಿದಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಲವು ಅಂಡರ್ಪಾಸ್ಗಳಲ್ಲಿ ವಾಹನ ಸಂಚಾರ ನಿರ್ಬಂಧಿಸಲಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿತ್ತು. ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಕೆಲ ಭಾಗಗಳಲ್ಲಿ ಮಳೆಯಾಗಲಿದ್ದು ಗಾಳಿ, ಗುಡುಗು ಸಿಡಿಲು ಸಹಿತ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಬಿಸಿಲಿನಿಂದ ತತ್ತರಿಸಿದ್ದ ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ, ಗುಂಡ್ಲುಪೇಟೆ ಹಾಗೂ ಹನೂರು ಭಾಗದಲ್ಲಿ ಒಂದು ತಾಸಿಗೂ ಅಧಿಕ ಕಾಲ ಜೋರು ಮಳೆಯಾಗಿದೆ. ಗುಂಡ್ಲುಪೇಟೆ ತಾಲೂಕಿನಲ್ಲೂ ಉತ್ತಮ ಮಳೆಯಾಗಿದ್ದು ಹಿಮವತ್ ಗೋಪಾಲಸ್ವಾಮಿ ಬೆಟ್ಟದ ತಪ್ಪಲು, ಭೀಮನಬೀಡು, ದೇವರಹಳ್ಳಿ, ಗೋಪಾಲಪುರ, ಬಮ್ಮಲಾಪುರ, ಬಾಚಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವರುಣನ ಸಿಂಚನವಾಗಿದೆ. ಬಂಡೀಪುರ ಕಾಡಂಚಿನ ಗ್ರಾಮಗಳಾದ ಹೊನ್ನೇಗೌಡನಹಳ್ಳಿ, ಗೋಪಾಲಪುರ, ದೇವರಹಳ್ಳಿ, ಹೊಂಗಹಳ್ಳಿ, ಬರಗಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಬೀನ್ಸ್, ಸೂರ್ಯಕಾಂತಿ, ಹಲಸಂದೆ ಸೇರಿದಂತೆ ವಿವಿಧ ಫಸಲುಗಳಿದ್ದ ಜಮೀನಿಗೆ ನೀರು ನುಗ್ಗಿ ಬೆಳೆಗಳು ಕೊಚ್ಚಿ ಹೋಗಿದ್ದು ರೈತರಿಗೆ ಅಪಾರ ನಷ್ಟವಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಯಾವುದೇ ಬಿರುಕು ಇಲ್ಲ ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ತಿಳಿಸಿದ್ದಾರೆ. ತಮ್ಮ 94ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎರಡೂ ಪಕ್ಷಗಳ ನಡುವೆ ಪಾಲುದಾರಿಕೆ ದೃಢವಾಗಿ ಮುಂದುವರೆಯಲಿದೆ ಎಂದು ಹೇಳಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರು ಶಿಸ್ತುಬದ್ದರಾಗಿ ಪಕ್ಷಕ್ಕೆ ಬದ್ದರಾಗಿರುವಂತೆ ಕರೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾಯಿ ಕಡಿತ ಮತ್ತು ಹಾವು ಕಡಿತ ನಿರೋಧಕ ಲಸಿಕೆಗಳು ಕಡ್ಡಾಯವಾಗಿ ಲಭ್ಯವಿರಬೇಕು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಸೂಚನೆ ನೀಡಿದ್ದಾರೆ. ಅಂತರ ಇಲಾಖೆ ಸಮನ್ವಯ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ಯಾವುದೇ ಕೇಂದ್ರದಲ್ಲಿ ಲಸಿಕೆ ಕೊರತೆಯಾಗಿ ಚಿಕಿತ್ಸೆ ವಿಳಂಬವಾದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪರಿಶಿಷ್ಟ ಜಾತಿಗೆ ಶೇಕಡ 17 ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಶೇಕಡ 7 ಮೀಸಲಾತಿ ಬಿಕ್ಕಟ್ಟನ್ನು ಶೀಘ್ರವೇ ಪರಿಹರಿಸಿ ಎಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಒತ್ತಾಯಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಪರಿಶಿಷ್ಟರ ಮತ್ತು ಒಬಿಸಿ ಮೀಸಲಾತಿಯನ್ನು ಶೇಕಡ 56 ಊರ್ಜಿತಗೊಳಿಸಲು ಕೇಂದ್ರ ಸರ್ಕಾರ 9ನೇ ಪರಿಚ್ಛೇದಕ್ಕೆ ಸೇರಿಸುವಂತೆ ಎಲ್ಲಾ ಪಕ್ಷಗಳ ನಾಯಕರು ಒತ್ತಡ ಹೇರುವಂತೆ ಆಗ್ರಹಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪೆಟ್ರೋಲ್, ಡೀಸೆಲ್, ತೈಲ ಬೆಲೆ ಏರಿಕೆ ಖಂಡಿಸಿ ಹಾಗೂ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಗದಗ ಜಿಲ್ಲೆಯಲ್ಲಿ ಬೆಳೆಯುವ ದ್ವಿದಳ ಧಾನ್ಯಗಳಲ್ಲಿ ಮೌಲ್ಯವರ್ಧನೆ ಉತ್ತೇಜಿಸಲು ಹಾಗೂ ರೈತರ ಆದಾಯ ಹೆಚ್ಚಿಸುವ ಉದ್ದೇಶದಿಂದ ಅರ್ಹ ಫಲಾನುಭವಿಗಳಿಂದ ದ್ವಿದಳ ಧಾನ್ಯ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಜೂನ್ 15 ಕೊನೆಯ ದಿನವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದುಬಾರೆಯಲ್ಲಿ ಸಾಕಾನೆಗಳ ಕಾದಾಟದ ವೇಳೆ ಮಹಿಳೆ ಸಾವು, ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸಚಿವ ಈಶ್ವರ್ ಖಂಡ್ರೆ ಆದೇಶ. ತುಮಕೂರಿನಲ್ಲಿ ನಾಳೆ ಸರ್ಕಾರದ ಸಾಧನಾ ಸಮಾವೇಶ, 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣವರ್ 10 ದಿನ ಸಿಐಡಿ ವಶಕ್ಕೆ. ಕೋಲಾರದಲ್ಲಿ ಕೃಷಿ ಹೊಂಡಗಳಿಗೆ ತಂತಿಬೇಲಿ ಅಳವಡಿಸುವಂತೆ ಜಿಲ್ಲಾಧಿಕಾರಿ ಎಂಆರ್ ರವಿ ಆದೇಶ. ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ರಾಜ್ಯದ ವಿವಿಧೆಡೆ ಇಂದು ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ ಕಾರವಾರ.
2: ಪರಿಹಾರ ಸಿಗದಿದ್ರೆ ಸಿಎಂಎಸ್ ಪೋರ್ಟಲ್ನಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ ಸಿಎಂಎಸ್ ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ.
3: ಬಂತಲ್ಲೋ ಹೊಸ ಕಿಡ್ ಬ್ಯಾಂಕ್, ಆರ್ಬಿಐ ಹೇಳುತ್ತೆ
4: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ ಆರ್ಬಿಐ ಅಂಬುಡ್ಸ್ಮನ್.
1: ಆಕಾಶವಾಣಿ ಕಾರವಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ಕಾರವಾರ.

ಆಕಾಶವಾಣಿ ಕಾರವಾರ. ಅರಿವಿನಂಗಳ, ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ.

0: ಪೋಕ್ಸೋ ಕಾಯ್ದೆಯ ಕುರಿತು ಇಂದಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ನೀಡಲಿದ್ದಾರೆ. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ.
1: ಈ ದಿನ ಪೋಕ್ಸೋ ಕಾಯ್ದೆ ಬಗ್ಗೆ ತಿಳಿದುಕೊಳ್ಳೋಣ. ಈ ಆಧುನಿಕ ಯುಗದಲ್ಲಿ ಯಾರೊಬ್ಬರೂ ಸುರಕ್ಷಿತವಾಗಿಲ್ಲ ಅನ್ನೋದು ನಿತ್ಯ ಸತ್ಯ. ಮನೆಯಿಂದ ಹೊರಗೋದವರು ಮತ್ತೆ ವಾಪಸ್ ಬರ್ತಾರೆ ಅನ್ನೋ ಭರವಸೆ ಇರೋದಿಲ್ಲ. ಇತ್ತ ಮನೆಯಲ್ಲಿ ಇದ್ದವರು ಸುರಕ್ಷಿತವಾಗಿರ್ತಾರೆ ಅಂತ ನಂಬೋದಕ್ಕೆ ಆಗೋದಿಲ್ಲ. ಇನ್ನು ಮಕ್ಕಳ ಸ್ಥಿತಿಯಂತೂ ಹೇಳ್ಕೊಳ್ಳೋದೇ ಬೇಡ. ಮಕ್ಕಳು ಹೊರಗಿನ ಅಪರಿಚಿತ ವ್ಯಕ್ತಿಗಳಿಂದಷ್ಟೇ ಅಲ್ಲ, ಮನೆಯೊಳಗೇ ಇರುವ ಪರಿಚಿತ ವ್ಯಕ್ತಿಗಳಿಂದಲೂ ಕೂಡ ವಿವಿಧ ರೀತಿಯ ದೌರ್ಜನ್ಯಕ್ಕೆ, ಮಾನಸಿಕ ದೈಹಿಕ ಕಿರುಕುಳಕ್ಕೆ ಒಳಗಾಗ್ತಾ ಇದ್ದಾರೆ. ಹೀಗೆ ಮಕ್ಕಳ ಮೇಲೆ ನಡೆಯುವ ಲೈಂಗಿಕ ಹಾಗೂ ಇತರೆ ಪ್ರಕಾರದ ದೌರ್ಜನ್ಯಗಳನ್ನು ತಡೆಯೋ ನಿಟ್ಟಿನಲ್ಲಿ 2012 ಈ ಪೋಕ್ಸೋ ಕಾಯ್ದೆ ಜಾರಿಗೆ ಬಂದಿದೆ. ದೇಶದಲ್ಲಿ ಮಕ್ಕಳ ರಕ್ಷಣೆ ಬಗ್ಗೆ ಭಾರತೀಯ ಸಂವಿಧಾನದ 21ನೇ ಪರಿಚ್ಛೇದದಲ್ಲಿ ಉಲ್ಲೇಖ ಮಾಡಲಾಗಿದೆ. ಮಕ್ಕಳ ಮೇಲಿನ ಲೈಂಗಿಕ ಕಿರುಕುಳಕ್ಕೆ ಸಂಬಂಧಿಸಿದಂತೆ ಸಂಸತ್ತು ಲೈಂಗಿಕ ಅಪರಾಧಗಳ ವಿರುದ್ಧ ಮಕ್ಕಳ ರಕ್ಷಣೆ ಕಾಯ್ದೆ ಮಸೂದೆ 2011 May 22, 2012 ಅಂಗೀಕರಿಸಿತು. ಕಾಯ್ದೆಯನ್ನಾಗಿ ಕಾನೂನಿಗೆ ಅನುಸಾರವಾಗಿ ಸರ್ಕಾರ ರೂಪಿಸಿದ ನಿಯಮಗಳನ್ನು 2012 November ತಿಳಿಸಲಾಗಿದೆ. ಮಕ್ಕಳ ಹಕ್ಕುಗಳ ಸಮಾವೇಶದಲ್ಲಿ 1989 ವಿಶ್ವಸಂಸ್ಥೆಯು ಇದನ್ನು ಅಂಗೀಕರಿಸಿದೆ. ಆದರೆ 2012 ಈ ಪೋಕ್ಸೋ ಕಾಯ್ದೆ ಭಾರತದಲ್ಲಿ ಜಾರಿಗೆ ಬಂದಿದೆ. ಮಕ್ಕಳ ರಕ್ಷಣೆಗೆ ಈ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಪೋಕ್ಸೋ ಅಂತ ಅಂದರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುಯಲ್ ಒಫೆನ್ಸಸ್ ಆ್ಯಕ್ಟ್ ಅಂಥೇಳಿ, ಅದನ್ನು ಲೈಂಗಿಕ ದೌರ್ಜನ್ಯದಿಂದ ಮಕ್ಕಳ ರಕ್ಷಣೆ ಕಾಯ್ದೆ ಅಂತ ಕರೀತಾರೆ. ಈ ಪೋಕ್ಸೋ ಕಾಯ್ದೆ 2012 ಲೈಂಗಿಕ ಹಲ್ಲೆ, ಲೈಂಗಿಕ ಕಿರುಕುಳ ಮತ್ತು ಅಶ್ಲೀಲ ವರ್ತನೆಗಳಂತಹ ಅಪರಾಧಗಳಿಂದ ಮಕ್ಕಳನ್ನು ರಕ್ಷಿಸೋದಕ್ಕಾಗಿ, ಮಕ್ಕಳ ಹಿತಾಸಕ್ತಿ ಮತ್ತು ಒಳಿತಿನ ರಕ್ಷಣೆಗಾಗಿ ಈ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಈ ಕಾಯ್ದೆ 18 ಕೆಳಗಿನ ವಯಸ್ಸಿನ ಯಾವುದೇ ವ್ಯಕ್ತಿಯನ್ನ ಮಗು ಅಂತ ವ್ಯಾಖ್ಯಾನ ಮಾಡ್ತದೆ. ಆ ಮಗುವಿನ ದೈಹಿಕ ಆರೋಗ್ಯ, ಭಾವನಾತ್ಮಕ, ಬೌದ್ಧಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯನ್ನ ಪ್ರತಿ ಹಂತದಲ್ಲಿಯೂ ಆದ್ಯತೆ ನೀಡಿ ಈ ಕಾಯ್ದೆಯನ್ನ ಜಾರಿಗೊಳಿಸಲಾಗಿದೆ. ಪೋಕ್ಸೋ ಕಾಯ್ದೆಯಡಿ ಯಾವ್ದಾವುದು ಅಪರಾಧಗಳಾಗ್ತವೆ ಅಂತ ನೋಡೋದಾದ್ರೆ ಸೆಕ್ಷನ್ 4, 5, 6, 9, 15 ಮತ್ತು ತಿದ್ದುಪಡಿಯಾದ ಕಲಂ 15 ಸೆಕ್ಷನ್ 42 ಅಡಿಗಳಲ್ಲಿ ಮಕ್ಕಳನ್ನ ಲೈಂಗಿಕವಾಗಿ ದುರುಪಯೋಗಪಡಿಸಿಕೊಳ್ಳೋದನ್ನ ಶಿಕ್ಷೆ ಅಂತ ಹೇಳಿ ಪರಿಗಣಿಸಲಾಗಿದೆ. ಮಕ್ಕಳನ್ನ ಲೈಂಗಿಕವಾಗಿ ದುರುಪಯೋಗಪಡಿಸೋದ್ರಿಂದ ರಕ್ಷಿಸಲು, ಅತ್ಯಾಚಾರದಂತಹ ಲೈಂಗಿಕ ಹಲ್ಲೆಗಳನ್ನು ತಡೆಯಲು ಮರಣದಂಡನೆಯನ್ನು ಕೂಡ ಸೇರಿ ಕಠಿಣ ಶಿಕ್ಷೆಗೆ ಅವಕಾಶ ಒದಗಿಸಿಕೊಡಲಾಗಿದೆ. ವಿಶೇಷವಾಗಿ ಪ್ರಾಕೃತಿಕ ವಿಕೋಪಗಳಲ್ಲಿ ಮತ್ತು ವಿಪತ್ತುಗಳ ಸಂದರ್ಭದಲ್ಲಿ ಲೈಂಗಿಕ ಅಪರಾಧಗಳಿಂದ ಮಕ್ಕಳನ್ನು ರಕ್ಷಿಸಲು ಸೆಕ್ಷನ್ 9 ಕೂಡ ತಿದ್ದುಪಡಿಯನ್ನ ಮಾಡಲಾಗಿದೆ. ಯಾವ್ದ್ಯಾವುದು ಅಪರಾಧಗಳು ಆಗ್ತವೆ ಅಂತ ನೋಡೋದಾದ್ರೆ ಅತ್ಯಾಚಾರಗಳಂತಹ ಲೈಂಗಿಕ ಹಲ್ಲೆ, ಅಪರಾಧ ಕೃತ್ಯಗಳಿಗೆ ಅವಧಿಪೂರ್ವವಾಗಿ ಲೈಂಗಿಕ ಪಕ್ವತೆಯನ್ನು ಸಾಧಿಸಲು ಮಕ್ಕಳಿಗೆ ಯಾವುದೇ ರೀತಿಯ ರಾಸಾಯನಿಕ ಅಥವಾ ಹಾರ್ಮೋನ್ಗಳನ್ನು ಯಾವುದೇ ರೀತಿಯಲ್ಲಾಗಿ ನೀಡುವುದನ್ನು ಕೂಡ ಈ ಕಾಯ್ದೆ ನಿರ್ಬಂಧಿಸುತ್ತದೆ. ಮಕ್ಕಳನ್ನ ಅಶ್ಲೀಲತೆಗೆ ಒಳಪಡಿಸುವುದು ಕೂಡ ಅಪರಾಧವಾಗಿದೆ. ಮಗು ಒಂದು ಅಶ್ಲೀಲ ಭಂಗಿಯಲ್ಲಿರುವ ವಸ್ತುವನ್ನು, ಚಿತ್ರವನ್ನು ವರದಿ ಮಾಡುವುದಾಗ್ಲಿ, ಅದನ್ನ ನಾಶ ಮಾಡದೆ ಇಟ್ಟುಕೊಳ್ಳೋದಾಗ್ಲಿ, ಅದಕ್ಕೂ ಕೂಡ ದಂಡವನ್ನ ವಿಧಿಸಲಾಗುತ್ತದೆ. ಇಂತಹ ಚಿತ್ರಗಳನ್ನ ವರ್ಗಾವಣೆ ಮಾಡುವುದು ಅಥವಾ ಶೇರ್ ಮಾಡುವುದನ್ನ ಹಾಗೂ ಪ್ರಚಾರ ಪಡಿಸುವುದನ್ನು ಹಾಗೂ ಯಾವುದೇ ರೀತಿಯಲ್ಲಿ ಅದನ್ನ ನಿರ್ವಹಿಸುತ್ತಿದ್ದಲ್ಲಿ ಅಂತಹ ವ್ಯಕ್ತಿಗೆ ಜೈಲುವಾಸ ಅಥವಾ ದಂಡ ಕೂಡ ವಿಧಿಸಲಾಗುತ್ತದೆ. ಮಕ್ಕಳನ್ನು ಒಳಗೊಂಡ

ಯಾವುದೇ ಅಶ್ಲೀಲ ವಸ್ತುಗಳನ್ನು ವಾಣಿಜ್ಯ ಉದ್ದೇಶಗಳಿಗಾಗಿ ಹೊಂದಿರುವುದು ಕೂಡ ಅಪರಾಧ ಆಗಿದೆ. ಪೋಕ್ಸೋ ಕಾಯ್ದೆಯಡಿ ಹೇಗೆ ದೂರು ದಾಖಲು ಮಾಡಬೇಕು ಅಂತ ನೋಡೋದಾದ್ರೆ, ಪೋಕ್ಸೋ ಕಾಯ್ದೆಯಡಿಯಲ್ಲಿ ಯಾವುದೇ ರೀತಿಯ ಮಗುವಿಗೆ ಲೈಂಗಿಕ ಅಪರಾಧ ನಡೆದ್ರೆ ಮಗುವಿನ ಹೇಳಿಕೆಯನ್ನ ಆ ಮಗುವಿನ ವಾಸಸ್ಥಳದಲ್ಲಿಯೇ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಸಾಮಾನ್ಯವಾಗಿ ಮಹಿಳಾ ಪೊಲೀಸ್ ಅಧಿಕಾರಿಯಿಂದಲೇ ದಾಖಲಿಸಬೇಕು ಅಂತಾನು ನಿಬಂಧನೆ ಇದೆ. ಮಗುವಿನ ಹೇಳಿಕೆ ದಾಖಲಿಸಬೇಕಾದಾಗ ಅಧಿಕಾರಿ ಸಮವಸ್ತ್ರದಲ್ಲಿ ಇರಬಾರದು ಅಂತಾನು ಹೇಳಿದ್ದಾರೆ. ಪರೀಕ್ಷೆ ಸಮಯದಲ್ಲಿ ಮಗು ಆರೋಪಿಗಳ ಸಂಪರ್ಕಕ್ಕೆ ಬರದೇ ಇರೋ ರೀತಿಯಲ್ಲಿ ಅಧಿಕಾರಿಗಳು ಅದನ್ನು ಖಚಿತಪಡಿಸಿಕೊಳ್ಳಬೇಕು. ರಾತ್ರಿ ವೇಳೆ ಮಗುವನ್ನ ಪೊಲೀಸ್ ಠಾಣೆಯಲ್ಲಿ ಇರಿಸಿಕೊಳ್ಳೋ ಹಾಗಿಲ್ಲ. ಮಗುವಿನ ಗುರುತು ಬಹಿರಂಗಪಡಿಸೋ ಹಾಗಿಲ್ಲ. ಮಗುವಿನ ಹೇಳಿಕೆಯನ್ನ ಮಗುವಿನ ನಂಬಿಕೆ ಇರುವ ವ್ಯಕ್ತಿಯ ಉಪಸ್ಥಿತಿಯಲ್ಲೇ ದಾಖಲಿಸಿಕೊಳ್ಳಬೇಕು. ಉದಾಹರಣೆಗೆ ಅವರ ಪೋಷಕರಾಗಿರಬಹುದು. ಮಗುವಿನ ಹೇಳಿಕೆಯನ್ನ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ವಿಧಾನಗಳ ಮೂಲಕ ದಾಖಲಿಸಿಕೊಳ್ಳಬೇಕು ಅಂತಲೂ ಹೇಳಲಾಗಿದೆ. ಇದಕ್ಕೆ ಅಗತ್ಯವಿರುವ ಅನುವಾದಕಾರರು ಅಥವಾ ವ್ಯಾಖ್ಯಾನಕಾರರ ಸಹಾಯವನ್ನು ಕೂಡ ಪಡೆದುಕೊಳ್ಳಬಹುದು. ಅಂದ್ರೆ ಮಗುವಿಗೆ ಭಾಷೆ ಗೊತ್ತಿಲ್ಲದೆ ಹೋದ್ರೆ ಅನುವಾದಕಾರರ ಸಹಾಯ ಪಡ್ಕೊಳ್ಬಹುದು. ಮಗುವಿಗೆ ಮಾತು ಅಥವಾ ಕಿವಿ ಕೇಳಿಸದೇ ಇರುವಂತ ಮಗು ಆದ್ರೆ ಸೂಕ್ತ ವ್ಯಾಖ್ಯಾನಕಾರರ ಸಹಾಯವನ್ನು ತಕ್ಕೊಂಡು ಆ ಮಗುವಿನ ಹೇಳಿಕೆಯನ್ನ ದಾಖಲಿಸಿಕೊಳ್ಬೇಕಾಗ್ತದೆ. ವಿಚಾರಣೆ ಸಂದರ್ಭದಲ್ಲಿ ಮಗುವಿಗೆ ವಿರಾಮಗಳನ್ನು ಕೊಡಬೇಕು. ನ್ಯಾಯಾಲಯದಲ್ಲಿ ಪದೇ ಪದೇ ಸಾಕ್ಷಿ ಹೇಳುವಂತೆ ಮಗುವನ್ನ ಕರೆಯದಂತೆ ವಿಶೇಷ ನ್ಯಾಯಾಲಯ ಖಚಿತಪಡಿಸಿಕೊಳ್ಬೇಕು. ಈ ದಿನ ಆರೋಪಿ ಬಂದಿಲ್ಲ ಮತ್ತೊಂದು ಆ ಕಾರಣಕ್ಕಾಗಿ ಮಗುವನ್ನ ಪದೇ ಪದೇ ನ್ಯಾಯಾಲಯಕ್ಕೆ ಬರುವುದನ್ನ ಇದು ತಪ್ಪಿಸ್ತದೆ, ಬರಬಾರದು ಅಂತ ಹೇಳ್ತದೆ. ವಿಚಾರಣೆ ಸಮಯದಲ್ಲಿ ಮಗುವಿನ ಆಕ್ರಮಣಕಾರಿ ಪ್ರಶ್ನೆಯನ್ನು ಕೇಳುವಂತಿಲ್ಲ. ಮಗುವಿಗೆ ಹಿಂಸೆ ಆಗೋ ರೀತಿ ಅಂತ ಯಾವುದೇ ಪ್ರಶ್ನೆಯನ್ನ ಕೇಳೋ ಹಾಗಿಲ್ಲ. ಪೋಕ್ಸೋ ಪ್ರಕರಣವನ್ನ ಯಾರ್ಯಾರು ದಾಖಲಿಸಬಹುದು ಅಂತ ನೋಡೋದಾದ್ರೆ ಪೋಷಕರು, ವೈದ್ಯರು, ಅಂದ್ರೆ ಮಗುವನ್ನ ಯಾರೇ ಕರೆದುಕೊಂಡು ಬಂದಾಗ ಆ ಮಗುವಿಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ವೈದ್ಯರಿಗೆ ಕಂಡು ಬಂದ್ರೆ ವೈದ್ಯರು ಕೂಡ ಪ್ರಕರಣವನ್ನ ದಾಖಲಿಸಬಹುದು. ಶಾಲಾ ಸಿಬ್ಬಂದಿ, ಶಿಕ್ಷಕರು ಅಥವಾ ಸ್ವತಃ ಮಗುವೇ ಪ್ರಕರಣ ದಾಖಲಿಸಬಹುದು, ಅಥವಾ ಸಂಬಂಧಪಟ್ಟ ಯಾರಾದರೂ ಕೂಡ ದೂರನ್ನ ಸಲ್ಲಿಸೋಕೆ ಅವಕಾಶ ಇದೆ. ಎಲ್ಲಿ ಪ್ರಕರಣ ದಾಖಲಿಸಬೇಕು ಅಂತ ಹೇಳಿದ್ರೆ ಹತ್ತಿರದ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಅಥವಾ ಬಾಲಾಪರಾಧಿ ವಿಶೇಷ ಪೊಲೀಸ್ ಘಟಕ ಕೂಡ ಇದೆ, ಅಲ್ಲಿ ಕೂಡ ಪ್ರಕರಣವನ್ನ ದಾಖಲಿಸಬಹುದು. ಈ ಕಾಯ್ದೆಯ ಮುಖ್ಯ ಉದ್ದೇಶಗಳನ್ನು ನೋಡೋದಾದ್ರೆ ಮಕ್ಕಳ ಮೇಲೆ ನಡೆಯುವ ಯಾವುದೇ ಲೈಂಗಿಕ ದೌರ್ಜನ್ಯವನ್ನ ಇದು ತಡೆಯುತ್ತೆ. 18 ವರ್ಷಕ್ಕಿಂತ ಕೆಳಗಿನ ಮಕ್ಕಳ ಮೇಲಿನ ಲೈಂಗಿಕ ಅಪರಾಧವನ್ನ ವಿಶೇಷ ನ್ಯಾಯಾಲಯದಲ್ಲಿ ವಿಶೇಷ ನ್ಯಾಯಾಧೀಶರ ಮುಂದೆ ತ್ವರಿತವಾಗಿ ಪ್ರಕರಣವನ್ನ ಮುಗಿಸ್ಕೊಳ್ಳಿಕ್ಕೆ ತ್ವರಿತ ಕ್ರಮ ಕೈಗೊಳ್ಳಲಾಗ್ತದೆ. ಇದರ ಇನ್ನೊಂದು ಮುಖ್ಯವಾದ ಅಂಶ ಏನು ಅಂತಂದ್ರೆ, ಇದು ಗಂಡು ಅಥವಾ ಹೆಣ್ಣು ಮಗು ಅಂತ ಭೇದ ಮಾಡೋದಿಲ್ಲ. 18 ವರ್ಷ ಒಳಗಿನ ಎಲ್ಲಾ ವ್ಯಕ್ತಿಗಳನ್ನ ಇದು ಮಗು ಅಂತ ಕನ್ಸಿಡರ್ ಮಾಡ್ತಾರೆ. ಗಂಡು ಮಕ್ಕಳ ಮೇಲೂ ಕೂಡ ಹೆಚ್ಚಿನ ಲೈಂಗಿಕ ದೌರ್ಜನ್ಯಗಳಾಗಿರೋ ಪ್ರಕರಣಗಳನ್ನ ನಾವು ಗಮನಿಸ್ತಾ ಇದ್ದೇವೆ. ಇತ್ತೀಚೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೂ ಕೂಡ ಒಂದು ಪ್ರಕರಣ ದಾಖಲಾಗಿದೆ. ಪೋಕ್ಸೋ ಕಾಯ್ದೆಯಡಿ ಏನೇನು ಶಿಕ್ಷೆ ಇದೆ ಅಂತ ನೋಡೋದಾದ್ರೆ 16 ರಿಂದ 18 ವರ್ಷ ವಯಸ್ಸಿನ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದ್ರೆ ಕನಿಷ್ಠ 10 ವರ್ಷಗಳ ಸೆರೆವಾಸ, ಜೀವಾವಧಿ ಶಿಕ್ಷೆ ಮತ್ತು ದಂಡ ಕೂಡ ಇದೆ. 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ರೆ ಕನಿಷ್ಠ 20 ವರ್ಷಗಳ ಸೆರೆವಾಸ, ಜೀವನದ ಉಳಿದ ಎಲ್ಲಾ ಅವಧಿಯಲ್ಲಿಯೂ ಜೈಲು ಶಿಕ್ಷೆ ಅನುಭವಿಸುವ ಮತ್ತೆ ದಂಡ ತೆರಬೇಕಾದ ಶಿಕ್ಷೆ ಕೂಡ ಇದೆ. ಪೋಕ್ಸೋ ಕಾಯ್ದೆಯಡಿಯಲ್ಲಿ ದಾಖಲಾದ FIR ಅನ್ನ ರದ್ದುಪಡಿಸುವುದು ಕಷ್ಟ ಇದೆ. IPC ಸೆಕ್ಷನ್ 354 ಮತ್ತು ಪೋಕ್ಸೋ ಕಾಯ್ದೆ ಸೆಕ್ಷನ್ 8 ಹೊರತುಪಡಿಸಿ ಉಳಿದೆಲ್ಲಾ ಸೆಕ್ಷನ್ಗಳು ಪೋಕ್ಸೋ ಕಾಯ್ದೆಯಡಿ ಶಿಕ್ಷಾರ್ಹ ಅಪರಾಧಗಳಿಗೆ ದಾಖಲಿಸಾದ FIR ಅನ್ನು ರಾಜಿ ಆಧಾರದ ಮೇಲೆ ರದ್ದುಗೊಳಿಸೋಕೆ ಆಗೋದಿಲ್ಲ. ಆದರೆ ತಡವಾಗುವ ಮೊದಲು FIR ಅನ್ನು ರದ್ದುಗೊಳಿಸುವ ಅರ್ಜಿಯನ್ನು ಸಲ್ಲಿಸಬಹುದು. ಹೈಕೋರ್ಟ್ಗೆ ಮಾತ್ರ FIR ಅನ್ನ ರದ್ದುಗೊಳಿಸುವ ಅಧಿಕಾರ ಇರುತ್ತೆ. ಕೆಳ ಹಂತದ ನ್ಯಾಯಾಲಯಗಳಿಗೆ ಈ FIR ರದ್ದುಗೊಳಿಸುವ ಅಧಿಕಾರ ಇರೋದಿಲ್ಲ. ಇದರಲ್ಲಿ ಇನ್ನೊಂದು ಮುಖ್ಯವಾದ ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಯಾವುದೇ ಮಗುವಿಗೆ ಲೈಂಗಿಕ ದೌರ್ಜನ್ಯ ನಡೆದ್ರೆ ಆ ಪ್ರಕರಣವನ್ನ ವರದಿ ಮಾಡೋದ್ರಲ್ಲಿ ವಿಫಲರಾದ್ರೆ ಅದಕ್ಕೂ ಕೂಡ ಈ ಕಾಯ್ದೆ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವಿದೆ. ಆ ಮಗು ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ತಿಳಿಸಿ ಅವರ ಪೇರೆಂಟ್ಸ್ ಆಗಿರಬಹುದು, ಪೋಷಕರಾಗಿರಬಹುದು ಅಥವಾ ಶಾಲಾ ಶಿಕ್ಷಕರಾಗಿರಬಹುದು, ವೈದ್ಯಾಧಿಕಾರಿಗಳಾಗಿರಬಹುದು, ಇನ್ಯಾವುದೇ ಅಧಿಕಾರಿಗಳಾಗಿರಬಹುದು, ಅವರ ಗಮನಕ್ಕೆ ಬಂದರೂ ಕೂಡ ಅವರು ಅದನ್ನು ವರದಿ ಮಾಡದೇ ಇದ್ರೆ, ಯಾವುದೇ ಪ್ರಕರಣ ದಾಖಲು ಮಾಡದೇ ಇದ್ರೆ ಅವರಿಗೂ ಕೂಡ ಶಿಕ್ಷೆ ವಿಧಿಸಲಾಗುತ್ತದೆ. ಹೆಚ್ಚಿನ ಪ್ರಕರಣಗಳಲ್ಲಿ ಪೋಷಕರು, ಶಾಲಾ ಶಿಕ್ಷಕರು, ವಾರ್ಡನ್, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಈ ಥರದ ಕೆಲವರನ್ನ ಕೂಡ ಆರೋಪಿಗಳನ್ನಾಗಿ ಮಾಡಲಾಗಿದೆ. ಪೋಕ್ಸೋ ಕಾಯ್ದೆ ಮತ್ತೊಂದು ವಿಶಿಷ್ಟ ಲಕ್ಷಣ ಅಂದ್ರೆ, ನಾನಾಗಲೇ ಹೇಳಿದ ಹಾಗೆ ಇದು ಲಿಂಗ ತಟಸ್ಥವಾಗಿದೆ. ಹುಡುಗರು

ಅಂತಹ ಲೈಂಗಿಕ ದೌರ್ಜನ್ಯಕ್ಕೆ ಇತ್ತೀಚೆಗೆ ಬಲಿಯಾಗ್ತಾ ಇದ್ದಾರೆ. ಪೋಕ್ಸೋ ಕಾಯ್ದೆಯು ಸಾಕ್ಷ್ಯಗಳ ವರದಿ ಮತ್ತು ದಾಖಲೀಕರಣದಿಂದ ಹಿಡಿದು ಅಪರಾಧಗಳ ತನಿಖೆ ಮತ್ತು ವಿಚಾರಣೆವರೆಗೆ ಎಲ್ಲ ಅಂಶಗಳಲ್ಲಿಯೂ ಇದನ್ನು ಮಕ್ಕಳ ಸ್ನೇಹಿಯನ್ನಾಗಿ ಮಾಡಲು ಪ್ರಯತ್ನಿಸ್ತಾ ಇದೆ. ಈ ಪೋಕ್ಸೋ ಪ್ರಕರಣಗಳ ನಡೆಯುವ ನ್ಯಾಯಾಲಯಗಳನ್ನು ಮಕ್ಕಳ ಸ್ನೇಹಿ ನ್ಯಾಯಾಲಯ ಅಂತಲೇ ಗುರುತಿಸಲಾಗಿದೆ. ಕಡ್ಡಾಯವಾಗಿರುವ ಪ್ರಮುಖ ಅಂಶಗಳು ಅಂತಂದ್ರೆ, ಈ ಪ್ರಕರಣ ವರದಿಯಾದ ತಕ್ಷಣ FIR ಹಾಕಲೇಬೇಕಾಗಿರೋದು ಒಂದು ಕಡ್ಡಾಯ ಇದೆ. ವಿಶೇಷ ನ್ಯಾಯಾಲಯಗಳ ಮೂಲಕ ತ್ವರಿತ ವಿಚಾರಣೆಯಾಗ್ತದೆ. ಮಗುವಿನ ಗೌಪ್ಯತೆ ಮತ್ತು ಗೌರವವನ್ನು ರಕ್ಷಣೆ ಮಾಡಲಾಗ್ತದೆ. ಜಾಮೀನು ನೀಡುವಲ್ಲಿಯೂ ಕೂಡ ಕಠಿಣ ನಿಯಮಗಳಿದ್ದಾವೆ. ಇದರಲ್ಲಿ ಆಂಟಿಸಿಪೇಟರಿ ಬೇಲ್ಗೆ ಅವಕಾಶ ಇರೋದಿಲ್ಲ ಈ ಪ್ರಕರಣಗಳಲ್ಲಿ. ಕರ್ನಾಟಕದ ಕೆಲವು ಅಂಕಿಅಂಶಗಳನ್ನು ನೋಡೋದಾದರೆ, 2019ರಲ್ಲಿ 2,197 ಪ್ರಕರಣಗಳು ದಾಖಲಾಗಿದ್ರೆ 2025 ನವೆಂಬರ್ನ ಕೊನೆಯಲ್ಲಿ ಸುಮಾರು 5,000 ಪ್ರಕರಣಗಳನ್ನು ದಾಖಲು ಮಾಡಲಾಗಿದೆ. ಇದು ಹಿಂದಿನದಕ್ಕಿಂತ ಸುಮಾರು 80% ಹೆಚ್ಚು ಸಂಖ್ಯೆಯನ್ನು ನಾವು ನೋಡ್ಬೋದು. ಒಂದು ವರದಿಯ ಪ್ರಕಾರ ಈ ಪೋಕ್ಸೋ ಕಾಯ್ದೆ ಬಗ್ಗೆ ಜನಜಾಗೃತಿ ತುಂಬ

0: 2019ರಲ್ಲಿ 2197 ಪ್ರಕರಣಗಳು ದಾಖಲಾಗಿದ್ರೆ 2025 ನವೆಂಬರ್ನ ಕೊನೆಯಲ್ಲಿ ಸುಮಾರು 5,000 ಪ್ರಕರಣಗಳನ್ನು ದಾಖಲು ಮಾಡಲಾಗಿದೆ. ಇದು ಹಿಂದಿನದಕ್ಕಿಂತ ಸುಮಾರು 80% ಹೆಚ್ಚು ಸಂಖ್ಯೆಯನ್ನು ನಾವು ನೋಡ್ಬೋದು. ಒಂದು ವರದಿಯ ಪ್ರಕಾರ ಈ ಪೋಕ್ಸೋ ಕಾಯ್ದೆ ಬಗ್ಗೆ ಜನಜಾಗೃತಿ ತುಂಬ ಕಡಿಮೆ ಇದೆ. 33% ಪೋಷಕರು ಮತ್ತು ಮಕ್ಕಳು ಈ ಪೋಕ್ಸೋ ಕಾಯ್ದೆಯ ಬಗ್ಗೆ ಮಾಹಿತಿ ಹೊಂದಿದ್ದಾರೆ. ಅವರಿಗೆ ಈ ಥರದ ಪ್ರಕರಣಗಳನ್ನು ನಡೆದಾಗ ಪ್ರಕರಣ ದಾಖಲು ಮಾಡಬೇಕು ಅನ್ನೋ ಅರಿವು ಕೂಡ ಇರೋದಿಲ್ಲ. ಮತ್ತೊಂದು, ಅವರು ಮರ್ಯಾದೆ ಅಥವಾ ಸಮಾಜದಲ್ಲಿ ತಮ್ಮ ಹೆಸರು ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಎಷ್ಟೋ ಜನರ ದೂರನ್ನು ದಾಖಲು ಮಾಡೋದ್ರಿಂದ ಹಿಂದೆ ಉಳಿದಿದ್ದಾರೆ. ಆದ್ದರಿಂದ ಆರೋಪಿಗಳು ಹೆಚ್ಚು ಮುಕ್ತವಾಗಿ ಹೊರಗೆ ಓಡಾಡ್ತಾರೆ ಹೊರತು ಬೇರೆ ಯಾವುದೇ ಪ್ರಯೋಜನ ಆಗೋದಿಲ್ಲ.
1: ಪೋಕ್ಸೋ ಕಾಯ್ದೆಯ ಕುರಿತು ಮಾಹಿತಿಯನ್ನ ಕೇಳಿದಿರಿ. ಭಾಗವಹಿಸಿದವರು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ. ಈ ಪೋಕ್ಸೋ ಕಾಯ್ದೆಯ ಕುರಿತು ಇನ್ನಷ್ಟು ಮಾಹಿತಿಯನ್ನು ನಾಳಿನ ಕಾನೂನಿನ ಅರಿವು ಕಾರ್ಯಕ್ರಮದಲ್ಲಿ ಆಲಿಸಲಿದ್ದೀರಿ.

0: ಇದುವರೆಗೂ ಅರಿವಿನಂಗಳ ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ ಪ್ರಸಾರವಾಯಿತು.
1: ಈಗ ಕೃಷಿ ಮಾಹಿತಿ.
2: ಚಿಕ್ಕು ಅಥವಾ ಸಪೋಟ, ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ನಮ್ಮ ರಾಜ್ಯದಲ್ಲಿ ಚಿಕ್ಕಿನ ಬೆಳೆ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ವಿಶೇಷವಾಗಿ ಇದು ರಾಜ್ಯದ ಅರೆ ಮಲೆನಾಡು ಪ್ರದೇಶಗಳಲ್ಲಿ ಹಾಗೂ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಉತ್ಪಾದನೆಯನ್ನು ಕೊಡ್ತಾ ಇದೆ. ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಗಳಲ್ಲೂ ಕೂಡ ಇದನ್ನು ಬೆಳೆಯುವುದಕ್ಕೆ ಅವಕಾಶ ಇದೆ. ಇದು ಎಲ್ಲ ಥರದ ಮಣ್ಣಿನಲ್ಲಿಯೂ ಕೂಡ ಇದನ್ನು ಬೆಳಿಬಹುದು. ಆದರೆ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಗೋಡು ಮಣ್ಣು ಮತ್ತು ಮಧ್ಯಮ ಕಪ್ಪು ಮಣ್ಣುಗಳು ಇದರ ಕೃಷಿಗೆ ಹೆಚ್ಚು ಸೂಕ್ತವಾದಂತಹದ್ದು. ಬಿರುಸಾದಂತಹ ಒಳಪದರುಗಳನ್ನು ಹೊಂದಿರುವ ಹಾಗೂ ಜೇಡಿಮಣ್ಣು, ಈ ಎರಡು ರೀತಿಯ ಮಣ್ಣುಗಳು ಚಿಕ್ಕಿನ ಬೆಳೆಗೆ ಸೂಕ್ತವಲ್ಲ. ಒಣ ಹಾಗೂ ತೇವಾಂಶವುಳ್ಳ ಪ್ರದೇಶಗಳಲ್ಲಿ ಚಿಕ್ಕಿನ ಬೆಳೆ ಚೆನ್ನಾಗಿ ಬರ್ತದೆ. ಇದನ್ನು ಎಲ್ಲ ಭಾಗಗಳಲ್ಲಿಯೂ ಕೂಡ ಬೆಳೆಯಬಹುದು. ಮುಂಗಾರಿನ ಆರಂಭದ ತಿಂಗಳುಗಳಲ್ಲಿ, ಜೂನ್ ತಿಂಗಳುಗಳಲ್ಲಿ ಇದನ್ನು ನಾಟಿ ಮಾಡುವುದಕ್ಕೆ ಸೂಕ್ತವಾದಂತಹ ಸಮಯ. ಇದರಲ್ಲಿ ಅನೇಕ ತಳಿಗಳು ಲಭ್ಯ ಇವೆ. ಕಾಲಿಪಟ್ಟಿ ಎನ್ನುವಂತಹದ್ದು ಒಂದು ಪ್ರಮುಖವಾದಂತಹ ತಳಿ. ಗಿಡಗಳು ದಟ್ಟ ಹಸಿರು ಎಲೆಗಳಿಂದ ಕೂಡಿದ್ದು ಟೊಂಗಿಗಳು ಹೆಚ್ಚಾಗಿರ್ತವೆ. ಹಣ್ಣುಗಳು ಮೊಟ್ಟೆಯ ಆಕಾರದಲ್ಲಿದ್ದು ಕಡಿಮೆ ಬೀಜಗಳನ್ನು ಒಳಗೊಂಡಿರ್ತವೆ. ತಿರುಳು ಅತ್ಯಂತ ಸಿಹಿಯಾಗಿದ್ದು ಅತ್ಯುತ್ತಮ ಗುಣಮಟ್ಟದ್ದಾಗಿರ್ತದೆ. ಇದು ಎಲೆ ಚುಕ್ಕೆ ರೋಗವನ್ನು ತಡೆದುಕೊಳ್ಳುವಂತಹ ಗುಣವನ್ನು ಹೊಂದಿದೆ. ಕ್ರಿಕೆಟ್ ಬಾಲ್ ಎನ್ನುವಂತಹದ್ದು ದೊಡ್ಡ ಗಾತ್ರದ ಹಣ್ಣುಗಳನ್ನು ಬಿಡುವಂತಹ ತಳಿ. ದುಂಡನೆಯ ಆಕಾರವನ್ನು ಇವು ಹೊಂದಿರ್ತವೆ. ಆದರೆ ಇದರಲ್ಲಿ ಇಳುವರಿ ಸ್ವಲ್ಪ ಕಡಿಮೆ ಅಷ್ಟೆ. DHS 1 ಅಥವಾ ಧಾರವಾಡ ಹೈಬ್ರಿಡ್ ಸಪೋಟ 1, ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡದಲ್ಲಿ ಅಭಿವೃದ್ಧಿಪಡಿಸಿರುವಂತಹ ಈ ಸಂಕರಣ ತಳಿ ಕಾಲಿಪತಿ ಮತ್ತು ಕ್ರಿಕೆಟ್ ಬಾಲ್ ತಳಿಗಳಿಗಿಂತ 30-40% ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಹಣ್ಣಿನ ಗುಣಮಟ್ಟ ಎರಡೂ ತಳಿಗಳಿಗಿಂತ ಅತ್ಯುತ್ತಮವಾಗಿದೆ. ಹಣ್ಣುಗಳ ಗಾತ್ರ ದೊಡ್ಡದಾಗಿದ್ದು ಸುಮಾರು 150 ಗ್ರಾಂನಷ್ಟು ತೂಗುತ್ತದೆ. ಮೊಟ್ಟೆಯ ಆಕಾರವನ್ನು ಹೋಲುತ್ತದೆ. ಹಣ್ಣಿನ ತಿರುಳು ಮೃದು ಮತ್ತು ಸಿಹಿಯಾಗಿದ್ದು ತಿಳಿ ಕಿತ್ತಳೆ ಬಣ್ಣವನ್ನು ಹೊಂದಿದೆ. ಹಣ್ಣುಗಳಿಗೆ ಉತ್ತಮ ಬಾಳಿಕೆ ಕೂಡ ಇದೆ. ಹಾಗೆ DHS 2 ಧಾರವಾಡ ಹೈಬ್ರಿಡ್ ಸಪೋಟ 2, ಇದು ಕಾಲಿಪತಿ ಮತ್ತು ಕ್ರಿಕೆಟ್ ಬಾಲ್ ತಳಿಗಳಿಗಿಂತ 30-35% ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಹಣ್ಣುಗಳು ಗೋಲಾಕಾರವನ್ನು ಹೊಂದಿದ್ದು ಕ್ರಿಕೆಟ್ ಬಾಲ್ ತಳಿಗಳಿಗಿಂತ ದೊಡ್ಡದಾಗಿವೆ. ಅಂದರೆ ಸುಮಾರು 180 ಗ್ರಾಂನಷ್ಟು ತೂಗುತ್ತದೆ. ಹಣ್ಣಿನ ತಿರುಳು ಮೃದುವಾಗಿದ್ದು ಸಿಹಿಯಾಗಿರುತ್ತದೆ. ಕಿತ್ತಳೆ ಕಂದು ಬಣ್ಣವನ್ನು ಹೊಂದಿರುತ್ತದೆ ಹಾಗೂ ಹಣ್ಣುಗಳು ಉತ್ತಮ ಬಾಳಿಕೆಯು ಕೂಡ ಬರುತ್ತದೆ. 1 ಹೆಕ್ಟೇರ್ ಪ್ರದೇಶದಲ್ಲಿ ಗಿಡವನ್ನು ನಾಟಿ ಮಾಡುವುದಿದ್ರೆ ಗಿಡದಿಂದ ಗಿಡಕ್ಕೆ ಹಾಗೂ ಸಾಲಿನ ಸಾಲಿಗೆ 10 ಮೀಟರ್ ಅಂತರವನ್ನು ಕೊಟ್ಟರೆ 1 ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು 100 ಗಿಡವನ್ನು ನೆಡಬಹುದು. ಪೂರ್ಣ ಬೆಳೆಯಾಗಿ ಬೆಳೆಯುವುದಿದ್ರೆ 100 ಗಿಡ ನಿಲ್ಲುತ್ತದೆ. ಮಿಶ್ರ ಬೆಳೆಯಾಗಿ ಬೆಳೆಯುವುದಿದ್ರೆ 12 ಮೀಟರ್ x 12 ಮೀಟರ್, ಅಂದರೆ 1 ಹೆಕ್ಟೇರ್ ಪ್ರದೇಶಕ್ಕೆ ಸುಮಾರು 70 ಗಿಡಗಳನ್ನು ನೆಡಬಹುದು. ಇದಕ್ಕೆ ಕೊಡಬೇಕಾಗಿರುವಂತಹ ವಿವಿಧ ಗೊಬ್ಬರಗಳು ಅಂತಂದರೆ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಸುಮಾರು 5 ಟನ್ನಷ್ಟು ಪ್ರತಿ ಹೆಕ್ಟೇರ್ಗೆ ಬೇಕಾಗ್ತದೆ. ಪ್ರತಿ ಗಿಡಕ್ಕೆ ಹೇಳುವುದಿದ್ರೆ ಇದು ಸುಮಾರು

0: 50 ಕಿಲೋಗ್ರಾಂನಷ್ಟಾಗ್ತದೆ. ನಾಟಿಯ ಸಮಯದಲ್ಲಿ ಸುಮಾರು 25 ಕಿಲೋಗ್ರಾಂನಷ್ಟು ಎರೆಹುಳು ಗೊಬ್ಬರವನ್ನು ಕೊಟ್ಟರೆ ಒಳ್ಳೆಯದು. ಇದರ ಜೊತೆಗೆ ಸಾಕಷ್ಟು ಪೋಷಕಾಂಶಗಳು ಕೂಡ ಈ ಬೆಳೆಗೆ ಬೇಕಾಗ್ತದೆ. ಹಾಗಾಗಿ ಒಂದಷ್ಟು ರಸಗೊಬ್ಬರವನ್ನು ಕೂಡ ಉಪಯೋಗಿಸುವಂತಹದ್ದು ಒಳ್ಳೆಯದು. ಗಿಡ ನೆಟ್ಟ ವರ್ಷ ಹಾಗೂ ನಂತರದ 3 ವರ್ಷಗಳಲ್ಲಿ ಸಾರಜನಕ ಪ್ರತಿ ಗಿಡಕ್ಕೆ ಸುಮಾರು 5 ಗ್ರಾಂನಷ್ಟು ಕೊಡಬೇಕು. ರಂಜಕ 20 ಗ್ರಾಂನಷ್ಟು, ಪೊಟ್ಯಾಶ್ 75 ಗ್ರಾಂನಷ್ಟು ಕೊಡಬೇಕಾಗ್ತದೆ. 4-6 ವರ್ಷದ ಗಿಡಗಳಿಗೆ ಮೊದಲನೇ ವರ್ಷದ 2 ಪಟ್ಟು ರಸಗೊಬ್ಬರವನ್ನು ಕೊಡಬೇಕು. 7-10 ವರ್ಷದ ಗಿಡಗಳಿಗೆ 3 ಪಟ್ಟು, 11 ವರ್ಷದ ನಂತರದ ಗಿಡಗಳಿಗೆ ಸಾರಜನಕ 400 ಗ್ರಾಂ, ರಂಜಕ 160 ಗ್ರಾಂ ಹಾಗೂ ಪೊಟ್ಯಾಶ್ 150 ಗ್ರಾಂ ಈ ರೀತಿಯಲ್ಲಿ ಕೊಡಬೇಕಾಗ್ತದೆ. ಚಿಕ್ಕಿನ ಬೆಳೆಯ ವಿವಿಧ ಬೇಸಾಯ ಕ್ರಮಗಳನ್ನು ಈ ರೀತಿಯಾಗಿ ಹೇಳಬಹುದು. ಸಸ್ಯಾಭಿವೃದ್ಧಿಯನ್ನು ಮೃದು ಕಾಂಡಕಸಿ ಮಾಡಿ ಬಳಸಬಹುದು. ಹಾಗೆಯೇ ಕಿರಣಿ ಗಿಡಗಳನ್ನು ಬೇರು ಸಸ್ಯಗಳಾಗಿ ಉಪಯೋಗಿಸಿ ಸಸ್ಯಾಭಿವೃದ್ಧಿ ಮಾಡುವಂತಹದ್ದು ಸೂಕ್ತವಾದಂತಹದ್ದು. ಬೆಳೆ ಪ್ರದೇಶವನ್ನು ಉಳುಮೆ ಮಾಡಿ ಸಿದ್ಧಪಡಿಸಿಕೊಳ್ಳಬೇಕು. ಫಲವತ್ತಾದಂತಹ ಭೂಮಿಯಲ್ಲಿ 12 ಮೀಟರ್ ಅಂತರದಲ್ಲಿ ಹಾಗೂ ಸಾಧಾರಣ ಭೂಮಿ ಇದ್ದಲ್ಲಿ 10 ಮೀಟರ್ ಅಂತರದಲ್ಲಿ 1 ಘನ ಮೀಟರ್ ಗಾತ್ರದ ಗುಳಿಗಳನ್ನು ತೆಗೆಯಬೇಕು. ಈ ಗುಣಿಗಳಲ್ಲಿ ಮೇಲ್ಮಣ್ಣು ಹಾಗೂ ಕಾಂಪೋಸ್ಟ್ ಮಿಶ್ರಣ ಮಾಡಿ ಮುಚ್ಚಬೇಕು. ಗುಣಿಯ ಮಧ್ಯದಲ್ಲಿ ಕಸಿ ಗಿಡವನ್ನು ಕಸಿ ಮಾಡಿದ ಭಾಗ ಭೂಮಿಯ ಮೇಲಿರುವ ಹಾಗೆ ಇಟ್ಟು ನಾಟಿ ಮಾಡಬೇಕು. ಅದಕ್ಕೆ ಒಂದು ಆಧಾರವನ್ನು ಕೊಟ್ಟು ಆಸರೆಯನ್ನು ಕೊಡಬೇಕು. ಬೇರು ಸಸಿಯ ಮೇಲೆ ಚಿಗುರುಗಳು ಕಂಡು ಬಂದಾಗ ಅವುಗಳನ್ನು ತೆಗೆದುಹಾಕಬೇಕು. ಮೊದಲ 2 ವರ್ಷ ಬೇಸಿಗೆಯಲ್ಲಿ ರಕ್ಷಣಾತ್ಮಕ ನೀರನ್ನು ಕೊಡಬೇಕು. ಇದರಿಂದ ಗಿಡಗಳು ಚೆನ್ನಾಗಿ ಬೆಳೆಯುವುದಕ್ಕೆ ಅನುಕೂಲವಾಗ್ತದೆ. ಗಿಡಗಳಿಗೆ ಸಾಮಾನ್ಯವಾಗಿ ಮಳೆಗಾಲದ ಪ್ರಾರಂಭದಲ್ಲಿ ರಸಗೊಬ್ಬರವನ್ನು ಕೊಡುವಂತಹದ್ದು ಒಳ್ಳೆಯದು. ಸಕಾಲದಲ್ಲಿ ಕಳೆಯನ್ನು ತೆಗೆದು ಕ್ಷೇತ್ರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಪ್ರಾರಂಭದಲ್ಲಿ 7-8 ವರ್ಷಗಳ ತನಕ ಗಿಡಗಳು ಇಡೀ ಪ್ರದೇಶವನ್ನು ಆಕ್ರಮಿಸಿಕೊಳ್ಳುವವರೆಗೆ ಅಂತರ ಬೆಳೆಗಳನ್ನು ಬೆಳೆಯಬಹುದು. ಮಳೆಯಾಶ್ರಯದಲ್ಲಿ ನೆಲಗಡಲೆ, ಸೂರ್ಯಕಾಂತಿ ಬೆಳೆಗಳನ್ನು ಕೂಡ ಬೆಳೆಯುವುದಕ್ಕೆ ಅವಕಾಶ ಇದೆ. ನೆಲದಿಂದ 1 ಮೀಟರ್ ಎತ್ತರದವರೆಗೆ ಮುಖ್ಯ ಕಾಂಡದ ಮೇಲೆ ಯಾವುದೇ ಕವಲುಗಳು ಬೆಳೆಯದ ಹಾಗೆ ನೋಡಿಕೊಳ್ಬೇಕಾಗ್ತದೆ. ನಾಟಿ ಮಾಡಿದ ಪ್ರಾರಂಭದ ವರ್ಷಗಳಲ್ಲಿ ಅಂತರ ಬೇಸಾಯವನ್ನು ಮಾಡಿ ಕಳೆ ನಿರ್ವಹಣೆಯನ್ನು ಮಾಡಬಹುದು. ಪಾತಿಗಳಲ್ಲಿ ಮಣ್ಣಿಗೆ ಹೊದಿಕೆಯನ್ನು ಕೊಡಬೇಕಾಗ್ತದೆ. ಚಿಕ್ಕು ಗಿಡಗಳು ನಾಟಿ ಮಾಡಿದ 4ನೇ ವರ್ಷದಿಂದ ಹೂ ಹಾಗೂ ಹಣ್ಣನ್ನು ಬಿಡುವುದಕ್ಕೆ ಪ್ರಾರಂಭಿಸುತ್ತವೆ. ಆದರೆ ಆರ್ಥಿಕ ಇಳುವರಿ 8ನೇ ವರ್ಷದಿಂದ ದೊರಕುತ್ತದೆ. ಚಿಕ್ಕು ವರ್ಷವಿಡೀ ಹೂ ಬಿಡುತ್ತವಾದರೂ ಮುಖ್ಯವಾಗಿ ಮಾರ್ಚ್ನಿಂದ ಮೇ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ 2 ಸಲ ಅತ್ಯಧಿಕ ಇಳುವರಿಯನ್ನು ಕೊಡುತ್ತದೆ. ಬೇಸಿಗೆಯಲ್ಲಿ ಕೊಟ್ಟಿರುವಂತಹ ಹಣ್ಣುಗಳು ಸಾಮಾನ್ಯವಾಗಿ ಹೆಚ್ಚು ಸಿಹಿಯಾಗಿರುತ್ತವೆ. ಚಿಕ್ಕಿನ ಬೆಳೆಗೆ ಅನೇಕ ಕೀಟ ಹಾಗೂ ರೋಗಗಳು ಬಾಧಿಸುತ್ತವೆ. ಇವುಗಳನ್ನು ಸಕಾಲದಲ್ಲಿ ನಿರ್ವಹಣೆಯನ್ನು ಮಾಡಬೇಕು. ಮಗು ಹಾಗೂ ಹಣ್ಣು ಕೊರಕ ಒಂದು ಪ್ರಮುಖವಾದಂತಹ ಕೀಟ. ಮರಿ ಹುಳುಗಳು ಮೊದಲು ಮಗುಗಳನ್ನು ಕೊರೆದು ತಿಂತವೆ, ನಂತರ ಹಣ್ಣುಗಳನ್ನು ಕೂಡ ಕೊರೆದು ತಿಂದು ನಾಶಪಡಿಸುತ್ತವೆ. ಕೀಟದ ಬಾಧೆ ತೀವ್ರವಾಗಿದ್ದಾಗ ಗಿಡಗಳಿಗೆ 1.7 ಮಿಲಿಲೀಟರ್ ಡೈಮಿಥೈಟ್ ಅಥವಾ 2 ಮಿಲಿಲೀಟರ್ ಮ್ಯಾಲಥಿಯಾನ್ ಇಲ್ಲವೇ 1 ಮಿಲಿಲೀಟರ್ ಬಿಟಿ ಬ್ಯಾಕ್ಟೀರಿಯಾ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆಯನ್ನು ಮಾಡಬೇಕಾಗ್ತದೆ. ಹಿಟ್ಟು ತೆಗಣೆಯ ಲಕ್ಷಣಗಳು ಅಂತಂದರೆ ಹೆಚ್ಚಾಗಿ ತುದಿ ಭಾಗದಲ್ಲಿ ಗುಂಪಾಗಿ ರಸವನ್ನು ಹೀರುವುದರಿಂದ ಹಣ್ಣುಗಳು ಹಾಳು ಮಾಡ್ತವೆ. ಶಲ್ಕ ಕೀಟಗಳು ಉದ್ದನೆಯ ದೇಹದ ಶಲ್ಕ ಕೀಟಗಳು ಎಲೆಗಳಿಂದ ರಸವನ್ನು ಹೀರ್ತವೆ. ನಂತರ ಇಂತಹ ಎಲೆಗಳು ಹಳದಿಯಾಗಿ ಉದುರಿ ಹೋಗಬಹುದು. ಹಾಗೆಯೇ ಕಾಂಡ ಕೊರಕದ ಹುಳುಗಳು, ಮರಿ ಹುಳುಗಳು ಮರದ ಕಾಂಡವನ್ನು ಕೊರೆದು ತಿಂತಾ ಇರ್ತವೆ. ಇಂತಹ ರಂಧ್ರಗಳಿಂದ ಮರದ ಪುಡಿಯೂ ಕೂಡ ಉದುರಬಹುದು. ಕಾಂಡದ ಮೇಲಿನ ರಂಧ್ರಗಳನ್ನು ಗುರುತಿಸಿ ಅವುಗಳನ್ನು ಸ್ವಚ್ಛಗೊಳಿಸಬೇಕು. ಈ ರಂಧ್ರಗಳಿದ್ದಲ್ಲಿ ಎಲೆಗಳು ಹಳದಿಯಾಗ್ತವೆ, ಕ್ರಮೇಣ ಗಿಡಗಳು ಒಣಗ್ತವೆ. 3-4 ಹನಿ ಡೈಕ್ಲೋರೋಫಾಸ್ ಇವುಗಳನ್ನು ರಂಧ್ರಗಳಲ್ಲಿ ಸುರಿದು ಆ ರಂಧ್ರಗಳನ್ನು ಮುಚ್ಚಬೇಕಾಗ್ತದೆ. ಹಣ್ಣಿನ ನೋಡ ಇನ್ನೊಂದು ಪ್ರಮುಖವಾದಂತಹ ಕೀಟ. ಇದರಲ್ಲಿ ಮರಿಗಳು ಹಣ್ಣಿನ ತಿರುಳನ್ನು ತಿಂತವೆ. ಅಂತಹ ಹಣ್ಣುಗಳು ಕೊಳೆದು ಹೋಗಬಹುದು ಅಥವಾ ಉದುರಿ ಹೋಗಬಹುದು. ಇದರ ಹತೋಟಿಗಾಗಿ 1 ಮಿಲಿಲೀಟರ್ ಮಿಥೈಲ್ ಯೂಜಿನಾಲ್ ಮತ್ತು 2 ಮಿಲಿಲೀಟರ್ ಮ್ಯಾಲಥಿಯಾನ್ ಇವುಗಳನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 100 ಮಿಲಿಲೀಟರ್ ದ್ರಾವಣವನ್ನು 1 ಲೀಟರ್ ಪ್ಲಾಸ್ಟಿಕ್ ಬಾಟ್ಲಿಯಲ್ಲಿ ಹಾಕಿ ಅವುಗಳನ್ನು ಗಿಡಗಳಲ್ಲಿ ಅಲ್ಲಲ್ಲಿ ತೂಗು ಹಾಕಬೇಕು. ಅಥವಾ ಹಣ್ಣು ಆಗುವ ಸಮಯದಲ್ಲಿ 4 ಗ್ರಾಂ ಕಾರ್ಬೊರಿಲ್ ಅಥವಾ 1.7 ಮಿಲಿಲೀಟರ್ ಡೈಮಿಥೈಟ್ ಇವುಗಳನ್ನು 10 ಗ್ರಾಂ ಬೆಲ್ಲದೊಂದಿಗೆ ಪ್ರತಿ ಲೀಟರ್ನಲ್ಲಿ ಸೇರಿಸಿ ಸಿಂಪರಣೆಯನ್ನು ಮಾಡಬಹುದು. ಆದರೆ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು. ಸಿಂಪರಣೆ ಹಾಗೂ ಕೊಯ್ಲಿನ ನಡುವೆ ಕನಿಷ್ಠ ಪಕ್ಷ 1 ತಿಂಗಳ ಅಂತರವನ್ನಾದರೂ ಪಾಲಿಸಬೇಕಾಗ್ತದೆ.
1: ಕೃಷಿ ಮಾಹಿತಿ ಕೇಳಿದಿರಿ.

0: ಇನ್ನೊಂದು ಕೃಷಿ ಮಾಹಿತಿ.
1: ಭಾರತದಲ್ಲಿ ವಾರ್ಷಿಕವಾಗಿ ಸುಮಾರು 1.60 ಲಕ್ಷ ಟನ್ ಒಣ ಅಡಿಕೆ ಸಿಪ್ಪೆ ಲಭ್ಯವಿರುತ್ತೆ ಎಂದು ಅಂದಾಜು ಮಾಡಲಾಗಿದೆ. ಅಡಿಕೆ ತೋಟಗಳಿಂದ ಸುಮಾರು ವಾರ್ಷಿಕ 3.75 ಲಕ್ಷ ಟನ್ಗಳಷ್ಟು ಎಲೆಗರಿಗಳು ದೊರೆಯುತ್ತೆ. ಇದಲ್ಲದೆ ಸುಮಾರು 1,000 ಮಿಲಿಯನ್ಗಳಷ್ಟು ಅಡಿಕೆ ಹಾಳೆಗಳು ಸಿಗ್ತಾ ಇದೆ. ಇದರಿಂದ ಸುಮಾರು 2.5 ಲಕ್ಷ ಟನ್ಗಳಷ್ಟು ತ್ಯಾಜ್ಯ ವಸ್ತು ಅಡಿಕೆಯಿಂದ ದೊರೆಯುತ್ತೆ. ಸಾಂಪ್ರದಾಯಿಕವಾಗಿ ಕರ್ನಾಟಕದ ಮಲೆನಾಡು ಪ್ರದೇಶಗಳಲ್ಲಿ ಮಾತ್ರ ಬೆಳೆಯಲಾಗ್ತಾ ಇದ್ದ ಈ ಅಡಿಕೆ ಬೆಳೆ ಈಗ ಅರೆ ಮಲೆನಾಡು ಹಾಗೂ ಬಯಲುಸೀಮೆಗೂ ವ್ಯಾಪಿಸಿದೆ. ನಮ್ಮ ರಾಜ್ಯದಲ್ಲಿ ಅಡಿಕೆ ಬೆಳೆಯ ವಿಸ್ತೀರ್ಣ 70%ರಷ್ಟು ಹೆಚ್ಚಿದ್ದು ಇದು ಅಡಿಕೆ ಬೆಳೆಯ ಜನಪ್ರಿಯತೆ ಹಾಗೂ ಲಾಭದಾಯಕತೆಯ ಸೂಚನೆ. ಪ್ರತಿ ವರ್ಷವೂ ಒಂದೇ ಸಮನಾಗಿ ಬೆಳೆಯ ವಿಸ್ತೀರ್ಣ ಏರಿಕೆಯಾಗ್ತಾ ಇದ್ರೂ ಉತ್ಪಾದಕತೆಯಲ್ಲಿ ಯಾವುದೇ ಹೆಚ್ಚಳ ನಿರೀಕ್ಷಿತ ಮಟ್ಟದಲ್ಲಿ ಸಾಧ್ಯವಾಗ್ತಾ ಇಲ್ಲ. 2015-16 ಸಾಲಿನಲ್ಲಿ 67,827 ಟನ್ ಅಡಿಕೆಯನ್ನ ನೆರೆಯ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳಲಾಗಿದೆ. ಬೆಳೆಯ ಉತ್ಪಾದಕತೆಯನ್ನ ಹೆಚ್ಚಿಸಲು ಮಣ್ಣಿನ ಆರೋಗ್ಯವನ್ನು ಕಾಪಾಡುವುದು ಅತ್ಯಂತ ಅವಶ್ಯಕ. ಆದ್ರಿಂದ ಸಂದರ್ಭಕ್ಕೆ ತಕ್ಕಂತೆ ಮಣ್ಣಿನ ರಸಸಾರ ನಿಯಂತ್ರಣ, ಬೇರಿನ ಪ್ರದೇಶದಲ್ಲಿ ಸೂಕ್ತ ನೀರಿನ ಪ್ರಮಾಣ, ಸಾವಯವ ಮತ್ತು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನ ಸೂಕ್ತ ಪರೀಕ್ಷೆಗಳ ಆಧಾರದ ಮೇಲೆ ಕೈಗೊಳ್ಳಬೇಕಾಗಿದೆ. ವರ್ಷ ಕಳೆದಂತೆ ನಮ್ಮ ಅವಶ್ಯಕತೆಗಳಿಗಾಗಿ ಸಾವಯವ ಗೊಬ್ಬರ ತಯಾರಿಸುವ ಬೆಳೆಗಾರರ ಸಂಖ್ಯೆ ಕಡಿಮೆಯಾಗಿದೆ. ಅದರಲ್ಲೂ ವಿಶೇಷವಾಗಿ ಮಲೆನಾಡು ಮತ್ತು ತೀರ ಪ್ರದೇಶದ ಅಡಿಕೆ ಬೆಳೆಗೆ ಬಯಲುಸೀಮೆಯಿಂದ ಗೊಬ್ಬರದ ಸರಬರಾಜು ಅನಿವಾರ್ಯವಾಗಿದೆ. ಸಾಗಾಣಿಕೆ ವೆಚ್ಚವೂ ಸೇರಿ ಕೊಟ್ಟಿಗೆ, ಕುರಿ, ಕೋಳಿ ಹಾಗೂ ಎಲ್ಲಾ ಬಗೆಯ ಸಾವಯವ ಗೊಬ್ಬರಗಳ ಬೆಲೆಯೂ ಬಹಳ ಜಾಸ್ತಿಯಾಗಿದ್ದು ಮಣ್ಣಿನ ಗುಣಮಟ್ಟ, ರಚನೆ, ನೀರನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹಾಗೂ ಲಘು ಪೋಷಕಾಂಶಗಳ ಸರಬರಾಜಿನ ಮೇಲೆ ವ್ಯತಿರಿಕ್ತ ಪರಿಣಾಮಗಳನ್ನ ಬೀರ್ತಾ ಇದೆ. ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಅಂದ್ರೆ ಅಡಿಕೆ ಬೆಳೆಗಾರರು ತಮ್ಮ ತೋಟದಲ್ಲಿಯೇ ಲಭ್ಯವಿರುವಂತಹ ತ್ಯಾಜ್ಯ ವಸ್ತುಗಳನ್ನ ಬಳಕೆ ಮಾಡಿಕೊಂಡು ಕಾಂಪೋಸ್ಟ್ ಗೊಬ್ಬರವನ್ನ ತಯಾರಿಸುವುದು ಸೂಕ್ತ. ಕರ್ನಾಟಕ ರಾಜ್ಯದಲ್ಲಿ 2.17 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆಯನ್ನ ಬೆಳೆಯಲಾಗ್ತಾ ಇದ್ದು 3.24 ಲಕ್ಷ ಟನ್ ಅಡಿಕೆಯನ್ನ ಉತ್ಪಾದಿಸಲಾಗ್ತಾ ಇದೆ. ಹಸಿ ಅಡಿಕೆಯನ್ನ ಸುಲಿದಾಗ ಅಥವಾ ಚಾಲಿ ಅಡಿಕೆಯನ್ನ ಒಣ ಅಡಿಕೆಯಿಂದ ಬೇರ್ಪಡಿಸಿದಾಗ ಬಹಳ ಪ್ರಮಾಣದ ಅಡಿಕೆ ಸಿಪ್ಪೆಯ ರಾಶಿ ನಿರ್ಮಾಣವಾಗುತ್ತೆ. ಪ್ರತಿ ಹೆಕ್ಟೇರ್ ತೋಟದಲ್ಲಿ 7,015 ಕೆಜಿ ಎಲೆ, 375 ಕೆಜಿ ಹೊನೆ ಹಾಗೂ 1,600 ಕೆಜಿ ಅಡಿಕೆಯ ಸಿಪ್ಪೆಯ ಅಂದಾಜು ಒಣತ್ಯಾಜ್ಯ ಲಭ್ಯವಿರುತ್ತೆ. ಈ ತ್ಯಾಜ್ಯ ವಸ್ತುಗಳನ್ನ ರಸ್ತೆ ಬದಿಯ ಖಾಲಿ ಜಾಗದಲ್ಲಿ ಸುರಿಯೋದು ಅಥವಾ ಸ್ವಲ್ಪ ಸಮಯದ ನಂತರ ಬೆಂಕಿ ಹಾಕಲಾಗುವುದು, ಇದರಿಂದ ತ್ಯಾಜ್ಯ ವಿಲೇವಾರಿಯೂ ಸರಿಯಾಗಿ ಆಗೋದಿಲ್ಲ. ಇದು ವಾಯು ಹಾಗೂ ಜಲಮಾಲಿನ್ಯಕ್ಕೆ ಕಾರಣವಾಗುತ್ತೆ. ಪರಿಸರ ನಾಶದ ಜೊತೆಗೆ ಅಡಿಕೆ ಸಿಪ್ಪೆಯು ನೀರು ಹೋಗುವ ಚರಂಡಿ, ಬಾವಿ, ಹೊಂಡ, ನದಿಗಳಲ್ಲಿ ಶೇಖರವಾಗುತ್ತಾ ನೀರಿನ ಹರಿಯುವಿಕೆಯಲ್ಲಿ ಅಡಚಣೆ ಹಾಗೂ ನೀರಿನ ಸಂಗ್ರಹಣಾ ಪ್ರಮಾಣವನ್ನ ಕುಂಠಿತಗೊಳಿಸುತ್ತೆ. ಆದ್ರಿಂದ ಅಡಿಕೆ ಸಿಪ್ಪೆಯ ಸರಿಯಾದ ಉಪಯೋಗ ಪ್ರತಿ ಬೆಳೆಗಾರರ ಜವಾಬ್ದಾರಿ. ಅಡಿಕೆ ಸಿಪ್ಪೆಯಲ್ಲಿ ಹೆಚ್ಚಾಗಿರುವಂತಹ ಇಂಗಾಲ, ಸಾರಜನಕದ ಅನುಪಾತ, ಲಿಗ್ನಿನ್, ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್ ಪ್ರಮಾಣ ಅಡಿಕೆ ಸಿಪ್ಪೆಯ ಕೊಳೆಯುವಿಕೆಯಲ್ಲಿರುವ ಪ್ರಮುಖ ಅಡಚಣೆ. ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಇಂಗಾಲ, ಸಾರಜನಕದ ಅನುಪಾತ 20:1 to 30:1 ಅತಿ ಅವಶ್ಯಕವಾಗಿರುತ್ತದೆ. ಇಲ್ಲವಾದರೆ ಗೊಬ್ಬರ ತಯಾರಿಕೆಯಲ್ಲಿ ಹೆಚ್ಚಿನ ಸಮಯ ಬೇಕಾಗುತ್ತೆ. ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ನಡೆಸಿದ ಸಂಶೋಧನೆಯಿಂದ ಕಡಿಮೆ ಅವಧಿಯಲ್ಲಿ ಸೂಕ್ಷ್ಮ ಜೀವಿಗಳನ್ನ ಬಳಸಿ ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ಗೊಬ್ಬರವನ್ನ 160-180 ದಿನಗಳಲ್ಲಿ ತಯಾರಿಸಬಹುದು. ಈ ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ತಯಾರಿಸುವುದಕ್ಕೆ ಒಣಗಿದ ಅಡಿಕೆ ಸಿಪ್ಪೆಯನ್ನ ಮಾತ್ರ ಉಪಯೋಗಿಸಬೇಕು. ಆದ್ರಿಂದ ಹಸಿ ಅಡಿಕೆಯನ್ನ ಸುಲಿಸಿ ನಂತರ ಬರುವ ಸಿಪ್ಪೆಯನ್ನು 2-3 ತಿಂಗಳವರೆಗೆ ಬಯಲಿನಲ್ಲಿ ಒಣಗಿಸಬೇಕು. ಚಾಲಿ ಅಡಿಕೆ ಸಿಪ್ಪೆಯನ್ನ ನೇರವಾಗಿ ಉಪಯೋಗಿಸಬಹುದು. ಗುಂಡಿಯ ತಳಭಾಗದಲ್ಲಿ ನೆಲದ ಮೇಲೆ ತೆಳುವಾಗಿ ಒಣ ಎಲೆ, ಸ್ವಲ್ಪ ಪ್ರಮಾಣದ ಕೆಂಪು ಮಣ್ಣು ಹರಡಿ ಇದರ ಮೇಲೆ ಕಾಲು ಭಾಗ ಅಡಿಕೆ ಸಿಪ್ಪೆಯನ್ನ ತುಂಬಿ ನಂತರ 1 ಕೆಜಿ ಸೂಕ್ಷ್ಮ ಜೀವಿಗಳ ಮಿಶ್ರಣ, 1 ಕೆಜಿ ಯೂರಿಯಾ ಹಾಕಿ ಸಗಣಿ ಬಗ್ಗಡ ಸಿಂಪಡಿಸಿ ಪುನಃ 2 ಬಾರಿ ಕಾಲು ಭಾಗದಷ್ಟು ಅಡಿಕೆ ಸಿಪ್ಪೆಯನ್ನ ತುಂಬಿ ಯೂರಿಯಾ ಸೂಕ್ಷ್ಮ ಜೀವಿಗಳ ಮಿಶ್ರಣ ಹಾಗೂ ಸಗಣಿಯನ್ನ ಹಾಕಿ ಮೇಲ್ಭಾಗವನ್ನ ತೆಂಗಿನ ಸೋಗಿನಿಂದ ಮುಚ್ಚಿ ಸಾಧ್ಯವಾಗ

0: ಆದರೆ ಚಪ್ಪರ ಮಾಡಿ ಸೂರ್ಯನ ಬಿಸಿಲು ಭಾಗಶಃ ಬೀಳುವಂತೆ ಮಾಡಿದರೆ ಒಳ್ಳೆಯದು. ಎರಡು ಮೂರು ದಿನಗಳಿಗೊಮ್ಮೆ ನೀರನ್ನ ಹಾಕಿ ತೇವಾಂಶವನ್ನ ಕಾಪಾಡಿಕೊಳ್ಬೇಕು. ತಿಂಗಳಿಗೊಮ್ಮೆ ಮೂರು ತಿಂಗಳವರೆಗೆ ಗುದ್ದಲಿಯಿಂದ ಅಡಿಕೆ ಸಿಪ್ಪೆಯನ್ನ ತಿರುವಿ ಹಾಕಬೇಕು. ಮೂರು ತಿಂಗಳ ನಂತರ ಪ್ರತಿ ಗುಂಡಿಗೆ 5 ಕೆಜಿ ಎರೆಹುಳಗಳನ್ನ ಬಿಡಬೇಕು. ಪ್ರತಿ ವಾರ ತೆಳುವಾಗಿ ಸೆಗಣಿ ಗೊಬ್ಬರವನ್ನ ಹಾಕಿ ತೇವಾಂಶವನ್ನ ಕಾಪಾಡಿಕೊಳ್ಬೇಕು. ಎರೆಹುಳು ಹಾಕಿದ ನಂತರ ಯಾವುದೇ ರೀತಿಯ ಮಿಶ್ರಣ ಮಾಡಬಾರದು. ಮಳೆಗಾಲದಲ್ಲಿ ನೀರು ನಿಂತರೆ ಕೆಳಭಾಗದಲ್ಲಿ ಒಂದು ಪೈಪ್ ಹಾಕಿ ಹೆಚ್ಚಾದ ನೀರನ್ನ ತೆಗಿಬೇಕು. ಹೀಗೆ ಮಾಡಿದಲ್ಲಿ 6 ತಿಂಗಳಲ್ಲಿ ಉತ್ಕೃಷ್ಟವಾದ ಗೊಬ್ಬರ ತಯಾರಾಗುತ್ತೆ. ಕೃಷಿಯಲ್ಲಿ ಮಣ್ಣಿನ ಸುಸ್ಥಿರತೆ ಕಾಪಾಡುವುದು ಬಹಳ ಅವಶ್ಯ. ಇದಕ್ಕಾಗಿ ತೋಟದಲ್ಲಿ ದೊರಕುವ ಸಂಪನ್ಮೂಲಗಳನ್ನ ಬಳಸಿ ಗೊಬ್ಬರಗಳನ್ನ ತಯಾರು ಮಾಡಿ ಭೂಮಿಯ ಫಲವತ್ತತೆಯನ್ನ ಹೆಚ್ಚಿಸಬಹುದು. ತ್ಯಾಜ್ಯ ವಸ್ತುಗಳನ್ನ ಮರುಬಳಕೆ ಮಾಡುವ ಕೃಷಿ ತಂತ್ರಜ್ಞಾನವು ಕಡಿಮೆ ವೆಚ್ಚದ್ದಾಗಿದ್ದು ಪರಿಸರ ಸ್ನೇಹಿ ಮತ್ತು ರೈತ ಸ್ನೇಹಿ ವಿಧಾನವಾಗಿದೆ. ತ್ಯಾಜ್ಯ ವಸ್ತುಗಳನ್ನ ಸರಿಯಾಗಿ ಕೊಳೆಯಿಸಿ ಉತ್ತಮ ಗೊಬ್ಬರವನ್ನಾಗಿ ಮಾಡಿ ಆರೋಗ್ಯಕರ ಮಣ್ಣಿನ ವಾತಾವರಣ ಕಾಪಾಡುವುದರಲ್ಲಿ ಮತ್ತು ಮಣ್ಣಿನ ಸುಸ್ಥಿರತೆ ಕಾಪಾಡುವುದು ತುಂಬಾ ಸಹಾಯಕವಾಗಿರುತ್ತೆ.
1: ಕೃಷಿ ಮಾಹಿತಿ ಕೇಳಿದಿರಿ.
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
1: ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ವನಜಾಕ್ಷಿ ಎಂ ನಾಯ್ಕ್ ಮತ್ತು ಸಂಗಡಕರಿಂದ ಸಂಪ್ರದಾಯದ ಪದಗಳು.
4: ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಇಂದಿನ ಕಾರ್ಯಕ್ರಮದಲ್ಲಿ ಇದೀಗ ಶಿರಸಿ ತಾಲೂಕು ಸೋಂದಾ ಬಾಡೊಂಬೆ ಮನೆಯ ಶ್ರೀಮತಿ ವನಜಾಕ್ಷಿ ಎಂ ನಾಯ್ಕ ಮತ್ತು ಬಳಗದವರಿಂದ ಸಾಂಪ್ರದಾಯಿಕ ಮದುವೆಯ ಹಾಡುಗಳು. ಮೊದಲಿಗೆ ಮಾಲೆ ಹಾಕುವ ಹಾಡು.

ಈಗ ಕೊನೆಯಲ್ಲಿ, ಗಂಡನ ಮನೆಗೆ ಹೋಗುತ್ತಿರುವ ವಧು ತನ್ನ ತಾಯ್ತಂದೆಯರನ್ನು ಅಣ್ಣಂದಿರನ್ನು ಉದ್ದೇಶಿಸಿ ಹಾಡುವ ಹಾಡು.

ಇದುವರೆಗೆ ಶಿರಸಿ ತಾಲೂಕು ಸೋಂದಾ ಬಾಡುಂಬೆ ಮನೆಯ ಶ್ರೀಮತಿ ವನಜಾಕ್ಷಿ ಎಂ ನಾಯ್ಕ ಮತ್ತು ಬಳಗದವರಿಂದ ಸಾಂಪ್ರದಾಯಿಕ ಮದುವೆಯ ಹಾಡುಗಳು.

ಆಕಾಶವಾಣಿ ಕಾರವಾರ, ಸಮಯ 7:34 ಇನ್ನುಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಒಂದು ಜನಾಂಗ ಎಷ್ಟು ಮುಂದುವರೆದಿದೆ ಎಂಬುದನ್ನು ಪರೀಕ್ಷಿಸುವುದಕ್ಕೆ ಇರುವ ಹೊರೆಗಲ್ಲು ಅವರು ಸ್ತ್ರೀಯರನ್ನು ಹೇಗೆ ನೋಡುತ್ತಿರುವರು.
1: ಆಕಾಶವಾಣಿ ಇದೀಗ ಒಂದು ಸಂದೇಶ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
2: ಪೆಟ್ರೋಲ್ ಕ್ಷೀಣಿಸುತ್ತಿರುವ ಸಂಪನ್ಮೂಲ, ಬಳಸಿದಷ್ಟು ಉರಿದು ಹೋಗುತ್ತದೆ, ಅಪವ್ಯಯ ನಿಲ್ಲಿಸಿದರೆ ಮಾತ್ರ ಉಳಿಯುತ್ತದೆ. ತಿಳಿಯೋಣ ಇಂಧನ ಪೋಲು, ಪ್ರಗತಿಯ ಸೋಲು. ವಿವೇಚನೆಯಿಂದ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನಾರ್ವೆ ಪ್ರಧಾನಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಉಭಯ ದೇಶಗಳ ನಡುವೆ ಸಹಕಾರ ಬಲವರ್ಧನೆಗೆ ಸಮ್ಮತಿ. ಒಂದು ರಾಷ್ಟ ಒಂದು ಚುನಾವಣೆ ಪ್ರಕ್ರಿಯೆಯಿಂದ ದೊಡ್ಡ ಪ್ರಮಾಣದಲ್ಲಿ ವೆಚ್ಚ ಕಡಿತ. ಜೆಪಿಸಿ ಅಧ್ಯಕ್ಷ ಪಿಪಿ ಚೌಧರಿ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ. ಮಹಾರಾಷ್ಟದಲ್ಲಿ ತರಬೇತಿ ಕೇಂದ್ರದ ನಿರ್ದೇಶಕನ ಬಂಧನ. ಐಪಿಎಲ್ ಟಿ20 ಕ್ರಿಕೆಟ್. ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಓಸ್ಲೋದಲ್ಲಿ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ಸ್ಟೋರ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಮಾತುಕತೆಯ ನಂತರ ಜಂಟಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ಕಳೆದ ವರ್ಷ ಜಾರಿಗೆ ಬಂದ ಭಾರತ ಇಎಫ್ಟಿಎ ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದವು ಭಾರತ ಮತ್ತು ನಾರ್ವೆ ನಡುವಿನ ಹಂಚಿಕೆಯ ಪ್ರಗತಿ ಮತ್ತು ಸಮೃದ್ದಿಗೆ ನೀಲನಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ ಸಾಗರ ಉಪಕ್ರಮಕ್ಕೆ ಸೇರುವ ನಾರ್ವೆಯ ನಿರ್ಧಾರವನ್ನು ಪ್ರಧಾನಿ ಸ್ವಾಗತಿಸಿದರು. ಎರಡು ಪ್ರಮುಖ ಕಡಲ ರಾಷ್ಟಗಳಾಗಿ ಭಾರತ ಮತ್ತು ನಾರ್ವೆ ಕಡಲ ಆರ್ಥಿಕತೆ, ಕಡಲ ಭದ್ರತೆ ಮತ್ತು ಸಾಮರ್ಥ್ಯ ವೃದ್ಧಿಯಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುತ್ತವೆ ಎಂದು ಅವರು ತಿಳಿಸಿದರು. ಇದಕ್ಕೂ ಮೊದಲು ಪಂಚರಾಷ್ಟಗಳ ಪ್ರವಾಸದ ಭಾಗವಾಗಿ ನಾರ್ವೆಯ ಓಸ್ಲೋಗೆ ಆಗಮಿಸಿದ ಪ್ರಧಾನಿ ಅವರನ್ನು ಭಾರತೀಯ ಸಮುದಾಯದವರು ಆತ್ಮೀಯವಾಗಿ ಸ್ವಾಗತಿಸಿದರು. ಪ್ರಧಾನಿ ಮೋದಿ ಅವರು ನಾರ್ವೆಗೆ ಮೊದಲ ಬಾರಿಗೆ ಭೇಟಿ ನೀಡಿದ್ದಾರೆ. ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ನಾರ್ವೆಗೆ ಭೇಟಿ ನೀಡಿರುವುದು ಇದೇ ಮೊದಲು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನಾರ್ವೆ ರಾಜ 5ನೇ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಂತರ ಅವರು ಭಾರತ ನಾರ್ವೆ

0: ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆ ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ ಪ್ರಧಾನಿಯವರು ಮೂರನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಭಾರತ ಮತ್ತು ಐದು ನಾರ್ಡಿಕ್ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವು ಪ್ರಸ್ತುತ 19 ಶತಕೋಟಿ ಡಾಲರ್ಗಳಷ್ಟಿದೆ. ಇದರಲ್ಲಿ ನಾವೀನ್ಯತೆ, ರಕ್ಷಣೆ ಮತ್ತು ಜನರ ನಡುವಿನ ಸಂಪರ್ಕದಂತಹ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳು ಸೇರಿವೆ. ಈ ಭೇಟಿಯು ನಾರ್ಡಿಕ್ ದೇಶಗಳೊಂದಿಗೆ ಭಾರತದ ಸೌಹಾರ್ದಯುತ ಸಂಬಂಧಗಳನ್ನು ಗಾಢವಾಗಿಸುವ ನಿರೀಕ್ಷೆ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ವಿಯೆಟ್ನಾಂನ ಹನೋಯ್ ತಲುಪಿದ್ದಾರೆ. ಅವರು ಇಂದಿನಿಂದ ವಿಯೆಟ್ನಾಂ ಮತ್ತು ದಕ್ಷಿಣ ಕೊರಿಯಾಕ್ಕೆ ಎರಡು ರಾಷ್ಟಗಳ ಭೇಟಿಯಲ್ಲಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ರಾಜನಾಥ್ ಸಿಂಗ್ ಎರಡು ಏಷ್ಯಾ ರಾಷ್ಟಗಳಿಗೆ ಭೇಟಿಯ ಸಮಯದಲ್ಲಿ ಕಾರ್ಯತಂತ್ರದ ಮಿಲಿಟರಿ ಸಹಕಾರವನ್ನು ಮತ್ತಷ್ಟು ಬಲಗೊಳಿಸುವುದು, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆಯನ್ನು ವಿಸ್ತರಿಸುವುದು, ಕಡಲ ಸಹಯೋಗವನ್ನು ಹೆಚ್ಚಿಸುವುದು ಹಾಗೂ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವುದರ ಕಡೆಗೆ ಕೇಂದ್ರೀಕರಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಯೆಟ್ನಾಂ ಭೇಟಿಯ ವೇಳೆ ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂ ರಕ್ಷಣಾ ಸಚಿವ ಜನರಲ್ ಫಾನ್ ವ್ಯಾನ್ ಗಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ದಕ್ಷಿಣ ಕೊರಿಯಾ ಪ್ರವಾಸದ ಸಂದರ್ಭದಲ್ಲಿ ಅಲ್ಲಿನ ರಕ್ಷಣಾ ಸಚಿವ ಅನ್ ಗ್ಯೂ ಬಾಕ್ ಅವರೊಂದಿಗೆ ಮಾತುಕತೆ ನಡೆಸಲಿರುವ ರಾಜನಾಥ್ ಸಿಂಗ್ ರಕ್ಷಣಾ ಸಹಕಾರದ ಪ್ರಗತಿಯನ್ನು ಪರಾಮರ್ಶಿಸಲಿದ್ದಾರೆ ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಲಿದ್ದಾರೆ. ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಮಸೂದೆ 2024 ಕುರಿತ ಜಂಟಿ ಸಂಸದೀಯ ಅಧ್ಯಯನ ಸಮಿತಿಯು ಇಂದು ಬೆಂಗಳೂರಿನಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಸಂವಾದ ಏರ್ಪಡಿಸಿತ್ತು. ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ ಅವರು ಪದ್ಮ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಂವಾದದಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ, ದೇಶದಲ್ಲಿ ಒಂದು ವರ್ಷಕ್ಕೆ 5-6 ವಿಧಾನಸಭಾ ಚುನಾವಣೆಗಳು ನಡೆಯುತ್ತವೆ. ಇದರಿಂದ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ವಿವಿಧ ವಲಯಗಳ ಜನರ ಮೇಲೆ ಪರಿಣಾಮ ಬೀರುತ್ತಿದೆ. ಈ ಹಿನ್ನೆಲೆಯಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಜಾರಿಯಾದಾಗ ಶಿಕ್ಷಕರು, ಆರಕ್ಷಕರು, ಇತರ ಚುನಾವಣಾ ಸಿಬ್ಬಂದಿಯ ಹೊರೆ ಕಡಿಮೆಯಾಗುತ್ತದೆ ಎಂದು ಹೇಳಿದರು. ಚುನಾವಣೆ ಸುರಕ್ಷಿತವಾಗಿ ನಡೆಯುವುದಕ್ಕೆ ಚುನಾವಣಾ ಆಯೋಗ, ಗೃಹ ಸಚಿವಾಲಯ, ಇವಿಎಂ ಯಂತ್ರಗಳ ಸಿದ್ದತೆ, ಅಂಚೆ ಮತಗಳು ಹೀಗೆ ವಿವಿಧ ರೀತಿಯ ಸಹಯೋಗ ಅವಶ್ಯಕ. ಒಂದು ರಾಷ್ಟ್ರ ಒಂದು ಚುನಾವಣೆಯಿಂದ ಚುನಾವಣೆಯ ವೆಚ್ಚ ಸಹ ದೊಡ್ಡ ಪ್ರಮಾಣದಲ್ಲಿ ತಗ್ಗಿಸಬಹುದು ಎಂದು ಅವರು ತಿಳಿಸಿದರು. ಇದೇ ವೇಳೆ ಪದ್ಮ ಪುರಸ್ಕೃತರು, ಮಾಧ್ಯಮ ಪ್ರತಿನಿಧಿಗಳು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟದ ಲಾತೂರ್ನ ಆರ್ಸಿಸಿ ತರಬೇತಿ ಕೇಂದ್ರದ ನಿರ್ದೇಶಕ ಶಿವರಾಜ್ ಮೊಟೆಗಾಂವ್ಕರ್ ಅವರನ್ನು ಕೇಂದ್ರ ತನಿಖಾ ದಳ ಸಿಬಿಐ ಬಂಧಿಸಿದೆ. ನೀಟ್ ಪರೀಕ್ಷಾ ಹಗರಣದ ತನಿಖೆಯ ಭಾಗವಾಗಿ ಸಿಬಿಐ ಶುಕ್ರವಾರ ಅವರನ್ನು ಸುಮಾರು 11 ಗಂಟೆಗಳ ಕಾಲ ವಿಚಾರಣೆ ನಡೆಸಿತ್ತು. ವಿಚಾರಣೆ ನಂತರ ಸಿಬಿಐ ತಂಡ ಲಾತೂರ್ನಲ್ಲಿರುವ ಅವರ ತರಬೇತಿ ಸಂಸ್ಥೆಯಲ್ಲಿ ಶೋಧ ನಡೆಸಿತು. ಈ ವೇಳೆ ಪ್ರಮುಖ ದಾಖಲೆಗಳು, ಕಂಪ್ಯೂಟರ್ಗಳು ಮತ್ತು ಮೊಬೈಲ್ ಫೋನ್ಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡರು. ನಂತರ ಶಿವರಾಜ್ ಅವರನ್ನು ಪುಣೆಯ ಸಿಬಿಐ ಕಚೇರಿಗೆ ಕರೆದೊಯ್ಯಲಾಯಿತು. ಅಲ್ಲಿ ಹೆಚ್ಚಿನ ವಿಚಾರಣೆಯ ನಂತರ ಅವರನ್ನು ಬಂಧಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ಹಿರಿಯ ಕಾಂಗ್ರೆಸ್ ನಾಯಕ ವಿಡಿ ಸತೀಶನ್ ಅವರು ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಇದರೊಂದಿಗೆ ಕಳೆದ 10 ವರ್ಷಗಳ ಬಳಿಕ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸರ್ಕಾರ ಅಧಿಕಾರಕ್ಕೆ ಬಂದಂತಾಗಿದೆ. ತಿರುವನಂತಪುರಂನ ಕೇಂದ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಸತೀಶನ್ ಅವರಿಗೆ ಅಧಿಕಾರ ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಮುಖ್ಯಮಂತ್ರಿಯವರೊಂದಿಗೆ ಐಯುಎಂಎಲ್ನ ಪಿಕೆ ಕುಂಜಾಲಿಕುಟ್ಟಿ, ಕಾಂಗ್ರೆಸ್ನ ರಮೇಶ್ ಚೆನ್ನಿತಲ ಮತ್ತು ಸನ್ನಿ ಜೋಸೆಫ್ ಸೇರಿದಂತೆ ಒಟ್ಟು 21 ಸದಸ್ಯರ ಸಚಿವ ಸಂಪುಟ ಪ್ರಮಾಣ ವಚನ ಸ್ವೀಕರಿಸಿತು. ಇನ್ನೊಂದೆಡೆ ಕೇರಳದಲ್ಲಿ ನೂತನ ಯುಡಿಎಫ್ ಸರ್ಕಾರ ರಾಜ್ಯ ಸಾರಿಗೆ ಬಸ್ಗಳಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಪ್ರಯಾಣವನ್ನು ಜಾರಿಗೆ ತರಲು ನಿರ್ಧರಿಸಿದೆ ಎಂದು ಮುಖ್ಯಮಂತ್ರಿ ವಿಡಿ ಸತೀಶನ್ ತಿಳಿಸಿದ್ದಾರೆ. ನೂತನ ಸರ್ಕಾರದ ಮೊದಲ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಈ ತಿಂಗಳ 21ರಂದು ಹೊಸ ಸದಸ್ಯರ ಪ್ರಮಾಣ ವಚನ ಸ್ವೀಕಾರ ಮತ್ತು ಸ್ಪೀಕರ್ ಆಯ್ಕೆಗಾಗಿ ವಿಧಾನಸಭೆ

0: ವಿಧಾನಸಭಾ ಅಧಿವೇಶನ ನಡೆಯಲಿದೆ. ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರು ಹಾಗೂ ಅಡುಗೆ ಕೆಲಸಗಾರರಿಗೆ ವೇತನ ಹೆಚ್ಚಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಪಶ್ಚಿಮ ಬಂಗಾಳ ಸಚಿವ ಸಂಪುಟವು ರಾಜ್ಯ ಸರ್ಕಾರಿ ನೌಕರರು, ಸರ್ಕಾರಿ ನಿಗಮ ಮತ್ತು ಮಂಡಳಿಗಳ ಸಿಬ್ಬಂದಿ, ರಾಜ್ಯ ಅನುದಾನಿತ ಸಂಸ್ಥೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ 7ನೇ ವೇತನ ಆಯೋಗದ ರಚನೆಗೆ ತಾತ್ವಿಕ ಅನುಮೋದನೆ ನೀಡಿದೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರ ಹಲವಾರು ನಿರ್ಧಾರಗಳನ್ನು ತೆಗೆದುಕೊಂಡಿತು. ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಹಾಗೂ ಸಮಾಜ ಕಲ್ಯಾಣ ಸಚಿವ ಅಗ್ನಿಮಿತ್ರ ಪಾಲ್, ರಾಜ್ಯಾದ್ಯಂತ ಮಹಿಳೆಯರಿಗೆ ಉಚಿತ ಸಾರಿಗೆ ಸೌಲಭ್ಯಕ್ಕೆ ಸಚಿವ ಸಂಪುಟ ಅನುಮೋದಿಸಿದೆ ಎಂದು ತಿಳಿಸಿದರು. ಮುಂದಿನ ತಿಂಗಳು 1ರಿಂದ ಪ್ರಾರಂಭವಾಗಲಿರುವ ಅನ್ನಪೂರ್ಣ ಭಂಡಾರ್ ಯೋಜನೆಯಡಿಯಲ್ಲಿ ಅರ್ಹ ಮಹಿಳೆಯರು ನೇರ ಪ್ರಯೋಜನ ವರ್ಗಾವಣೆಯ ಮೂಲಕ 3,000 ರೂಪಾಯಿಗಳನ್ನು ಪಡೆಯುತ್ತಾರೆ. ಯೋಜನೆಯಡಿಯಲ್ಲಿ ದಾಖಲಾತಿಗಾಗಿ ಮೀಸಲಾದ ಪೋರ್ಟಲ್ ಅನ್ನು ಪ್ರಾರಂಭಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ನಡೆಯುತ್ತಿರುವ 79ನೇ ವಿಶ್ವ ಆರೋಗ್ಯ ಸಭೆಯ ಸಂದರ್ಭದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು ಇಂದು ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ಡಾ ಟೆಡ್ರೋಸ್ ಅದಾನೊಮ್ ಘೆಬ್ರಿಯಾಸಸ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತದ ಆರೋಗ್ಯ ವಲಯದ ಸುಧಾರಣೆಗಳು ಮತ್ತು ಜಾಗತಿಕ ಆರೋಗ್ಯ ಪಾಲುದಾರಿಕೆಯಲ್ಲಿನ ನಾಯಕತ್ವವನ್ನು ಅವರು ಶ್ಲಾಘಿಸಿದ್ದಾರೆ. ಹಂಚಿಕೆಗಳ ಆದ್ಯತೆಗಳ ಕುರಿತು WHO ಜೊತೆ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವ ಬದ್ದತೆಯನ್ನು ವ್ಯಕ್ತಪಡಿಸಿದ್ದಾರೆ. ಭಾರತದ ಶುದ್ದ ಇಂಧನ ಪರಿವರ್ತನೆಯನ್ನು ಮುನ್ನಡೆಸುವ ಮಾರ್ಗಸೂಚಿಯನ್ನು ಚರ್ಚಿಸಲು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ಇಂಧನ ಸಚಿವಾಲಯದ ಅಧಿಕಾರಿಗಳು, ಅಂತಾರಾಷ್ಟೀಯ ಸೌರ ಒಕ್ಕೂಟ ಮತ್ತು ನವೀಕರಿಸಬಹುದಾದ ಇಂಧನ ಪರಿಸರ ವ್ಯವಸ್ಥೆಯ ಪ್ರಮುಖ ಪಾಲುದಾರರನ್ನು ಭೇಟಿಯಾದರು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಆಮದು ಅಡಚಣೆಯ ಹೊರತಾಗಿಯೂ ದೇಶದಲ್ಲಿ ಸಂಸ್ಕರಣಾಗಾರಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ಭಾರತದಲ್ಲಿ ಸಾಕಷ್ಟು ಕಚ್ಚಾ ತೈಲ ದಾಸ್ತಾನುಗಳಿವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾರ್ವೆ ಪ್ರಧಾನಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಉಭಯ ದೇಶಗಳ ನಡುವೆ ಸಹಕಾರ ಬಲವರ್ಧನೆಗೆ ಸಮ್ಮತಿ. ಒಂದು ರಾಷ್ಟ ಒಂದು ಚುನಾವಣೆ ಪ್ರಕ್ರಿಯೆಯಿಂದ ದೊಡ್ಡ ಪ್ರಮಾಣದಲ್ಲಿ ವೆಚ್ಚ ಕಡಿತ, ಜೆಪಿಸಿ ಅಧ್ಯಕ್ಷ ಪಿಪಿ ಚೌಧರಿ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ, ಮಹಾರಾಷ್ಟದಲ್ಲಿ ತರಬೇತಿ ಕೇಂದ್ರದ ನಿರ್ದೇಶಕನ ಬಂಧನ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ದ ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಕಾರವಾರ ಕೇಳಿ ಮಕ್ಕಳು, ಪಾಲಕರು, ಶಿಕ್ಷಕರು ಈ ಕುರಿತು ಮಾತನಾಡುತ್ತಾರೆ ಉಷಾ ಪಾಟೀಲ್.
2: ಮನೆಯ ಮೊದಲ ಪಾಠಶಾಲೆ, ಈ ವಿಷಯ ಎಲ್ಲರಿಗೂ ಗೊತ್ತು. ಮನೆಯಲ್ಲಿ ತಂದೆ ತಾಯಿ ಮತ್ತು ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯವಾಗುತ್ತಾರೆ. ಮಕ್ಕಳು 3-4 ವರ್ಷದವರೆಗೆ ಮನೆಯಲ್ಲಿರ್ತಾರೆ. ಮನೆ ಆದ್ಮೇಲೆ ಅವರು ಹೋಗೋದು ನೆಕ್ಸ್ಟ್ ಅಂತ ಹೇಳಿದ್ರೆ ಶಾಲೆಗೆ. ಪಾಲಕರು ಒಳ್ಳೆಯ ಶಾಲೆಗೆ ಸೇರಿಸಬೇಕು ಅಂತ ತುಂಬಾ ಗುದ್ದಾಡುತ್ತಾರೆ. ಕೊನೆಗೆ ತಮಗೆ ಇಷ್ಟವಾಗುವ ಮತ್ತು ತಮಗೆ ಹೊಂದುವ ಶಾಲೆಗೆ ಅವರು ಅಡ್ಮಿಷನ್ ಮಾಡಿಸ್ತಾರೆ. ಹೊಂದುವ ಶಾಲೆ ಅಂತ ಹೇಳಿದ್ರೆ ಫೀಸ್ ಆಗಿರ್ಬೋದು ಅಥವಾ ಶಾಲೆ ಟೈಮ್ ಆಗಿರ್ಬೋದು, ಮನೆಗೆ ಹತ್ರ ಆಗಿರ್ಬೋದು, ಈ ತರ ನೋಡಿಕೊಂಡು ಮಕ್ಕಳನ್ನ ಶಾಲೆಗೆ ಅಡ್ಮಿಷನ್ ಮಾಡಿಸ್ತಾರೆ. ಪಾಲಕರು ಮತ್ತು ಶಿಕ್ಷಕರು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸುವುದರಲ್ಲಿ ಸಮಾನ ಪಾತ್ರವನ್ನು ವಹಿಸುತ್ತಾರೆ. ಇದರಲ್ಲಿ ಪಾಲಕರದು ಅಷ್ಟೇ ಮಹತ್ವ ಇದೆ ಮತ್ತು ಶಿಕ್ಷಕರದು ಅಷ್ಟೇ ಮಹತ್ವ ಇದೆ. ಒಂದು ಸಾರಿ ಶಾಲೆಗೆ ಸೇರಿಸಿದ ಮೇಲೆ ಪಾಲಕರು ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಅದರಲ್ಲಿ ಮೊದಲೇದು, ಟೀಚರ್ ಸರಿಯಾಗಿ ಮಕ್ಕಳಿಗೆ ಕಲಿಸೋದಿಲ್ಲ, ನೋಟ್ಸ್ ಬರೆಸೋದಿಲ್ಲ, ಒಂದೇ ಸಾರಿ ಹೆಚ್ಚು ಹೋಮ್ವರ್ಕ್ ಕೊಡ್ತಾರೆ. ಇಡೀ ದಿವಸ ಮನೆಗೆ ಬಂದ ಮೇಲೆ ಮಗು ಬರಿತಾನೇ ಇರುತ್ತೆ, ಅದಕ್ಕೆ ಬೇರೆ ಕೆಲಸ ಮಾಡೋಕೆ ಟೈಮೇ ಇರೋದಿಲ್ಲ. ಕೆಲವೊಂದು ಶಾಲೆಯಲ್ಲಿ ಹೋಮ್ವರ್ಕ್ ಕೊಡುವುದೇ ಇಲ್ಲ ಎಂಬ ಸಮಸ್ಯೆಯೂ ಇದೆ. ಯಾವ ಮಗು ಜಾಣ ಇರುತ್ತದೆಯೋ ಆ ಮಗುವಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡುತ್ತಾರಂತ ತುಂಬಾ ಪಾಲಕರ ಕಂಪ್ಲೇಂಟ್ಸ್ ಇದೆ. ಇವರು ಮಗುವಿಗೆ ಇಗ್ನೋರ್ ಮಾಡುತ್ತಾರೆ ಎಂದು ಹೇಳುತ್ತಾರೆ. ಮಗು ಟಿಫಿನ್ ಬಾಕ್ಸ್ ತಿಂದಿದೆಯೋ ಇಲ್ಲವೋ ಎಂದು ಚೆಕ್ ಮಾಡುವುದಿಲ್ಲ. ಸಣ್ಣ ಸಣ್ಣ ವಿಷಯಗಳಿಗೆ ಶಿಕ್ಷಿಸುತ್ತಾರೆ. ಬೇರೆ ವಿದ್ಯಾರ್ಥಿಗಳ ಎದುರಿಗೆ ಇನ್ಸಲ್ಟ್ ಮಾಡ್ತಾರೆ. ಅಂದ್ರೆ ಕ್ಲಾಸಲ್ಲಿ ಏನೋ ಒಂದು ಪ್ರಶ್ನೆ ಕೇಳಿರ್ತಾರೆ ಮಗುವಿಗೆ, ಆ ಮಗು ಉತ್ತರ ಕೊಡದೇ ಇದ್ದಾಗ ಶಾಲೆಯಲ್ಲಿ ಎಲ್ಲಾ ಮಕ್ಕಳ ಎದುರುಗಡೆ ಆ ಮಗುನ ಇನ್ಸಲ್ಟ್ ಮಾಡ್ತಾರೆ. ಪದೇ ಪದೇ ಪಾಲಕರನ್ನು ಶಾಲೆ ಕರೆಸಿ ಮಕ್ಕಳ ಬಗ್ಗೆ ಕಂಪ್ಲೇಂಟ್ ಮಾಡಿ ನಿಮ್ಮ ಮಗು ಈ ತರ ಮಾಡುತ್ತೆ ಆ ತರ ಮಾಡುತ್ತೆ ಹೇಳಿದನ್ನ ಕೇಳೋದಿಲ್ಲ, ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡ್ತಾರೆ, ಪಾಲಕರ ಬಂದಿರ್ತಾರೆ ಆ ಪಾಲಕರ ಎದುರುಗಡೆ ಇನ್ನೊಂದು ಪಾಲಕರು ಹೀಗೆ ಮಾಡಿದ್ರು ಅವರು ಸರಿಯಾಗಿ ವರ್ತಿಸಲಿಲ್ಲ ಅಂತ ಇನ್ನೊಬ್ರು ಪಾಲಕರನ್ನ ಆ ಪಾಲಕರ ಎದುರುಗಡೆ ಬೈಯೋದು. ಪಾಲಕರು ಜೋರಾಗಿದ್ದಾರೆ ಅಂದ್ರೆ ಕೆಲವೊಬ್ರು ಪಾಲಕರು ಸಣ್ಣ ಸಣ್ಣ ವಿಷಯನ ಹೋಗಿ ಟೀಚರ್ಸ್ ಹತ್ರ ಕೇಳಿ ನಮ್ಮ ಮಗು ಹೀಗೆ ಮಾಡಿದ್ದು ನೀವು ಅದಕ್ಕೆ ಹಂಗೆ ಯಾಕೆ ಮಾಡಿದ್ರಿ ಅಂತ ಪದೇ ಪದೇ ಹೋಗಿ ಭೇಟಿ ಆಗ್ತಾ ಇರ್ತಾರಲ್ಲ, ಅವ್ರು ತುಂಬಾ ಜೋರಾಗಿದ್ದಾರೆ ಅಂತ ಟೀಚರ್ಸ್ ಹೇಳ್ತಾರೆ. ಸೊ ಆ ಟೈಮಲ್ಲಿ ಜೋರಾಗಿರುವ ಪಾಲಕರು ಇದ್ದಾಗ ಆ ಮಗುವಿನೊಂದಿಗೆ ಕೆಲವೊಂದ್ಸಾರಿ ಶಿಕ್ಷಕರು ತುಂಬಾ ಹುಷಾರಾಗಿ ವರ್ತಿಸಬಹುದು, ಕೆಲವೊಂದ್ಸಾರಿ ಜಾಸ್ತಿ ಪ್ರೀತಿ ಮಾಡಬಹುದು, ಕೆಲವೊಂದ್ಸಾರಿ ಆ ಮಗುನ ನಿಂದಿಸಬಹುದು. ಸೊ ಈ ತರ ಸಮಸ್ಯೆಗಳನ್ನ ನಾವು ಪಾಲಕರಲ್ಲಿ ನೋಡ್ತಾ ಇದ್ದೇವೆ. ಅದ್ರ ಜೊತೆ ಶಿಕ್ಷಕರ ಸಮಸ್ಯೆಗಳೇನ್ಪ ಅಂತ ಹೇಳಿದ್ರೆ ಪಾಲಕರು ಮಕ್ಕಳ ಬುದ್ಧಿಮಟ್ಟ ಅರ್ಥ ಮಾಡಿಕೊಳ್ಳೋದೇ ಇಲ್ಲ. ನಮ್ಮ ಮಗು ಬಹಳ ಜಾಣ ಐತ್ರಿ, ಆದ್ರೆ ಮಗುಗೆ ಮಾರ್ಕ್ಸ್ ಕಮ್ಮಿ ಬಿದ್ದೈತ್ರಿ, ಏನ್ ಪ್ರಾಬ್ಲಮ್ ಆಗೈತ್ರಿ, ನೀವು ಸರಿ ಹೇಳ್ಕೊಡತ್ತಿಲ್ಲ ಅಂತ ಹೇಳಿ ಟೀಚರ್ಸ್ ಹತ್ರ ಬಂದು ಪದೇ ಪದೇ ಒತ್ತಡನ ಹಾಕ್ತಾರೆ. ಪಾಲಕರು ಗ್ರೂಪ್ ಮಾಡ್ಕೊಂಡು ಬಂದು ಶಿಕ್ಷಕರ ವಿರುದ್ಧ ಪ್ರಿನ್ಸಿಪಲ್ ಎದುರಿಗೆ ಕಂಪ್ಲೇಂಟ್ ಮಾಡ್ತಾರೆ. ಈಗ ಯಾವ್ದೋ ಒಂದ್ ಟೀಚರ್ ಏನೋ ಒಂದ್ ಮಗುಗೆ ಹೇಳಿರ್ತಾರೆ, ಆ ಒಂದ್ ಸಣ್ಣ ವಿಷಯನ ಹಿಡ್ಕೊಂಡು ಪಾಲಕರು ಸೇರ್ಕೊಂಡು ಬಂದು ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಮಾಡೋದು, ಆ ಟೀಚರ್ ಸರಿ ಇಲ್ಲ, ಆ ಟೀಚರ್ ಹಂಗಿದ್ದಾರೆ ಹಿಂಗಿದ್ದಾರೆ ಅಂತ. ಸೊ ಇದು ನಾವು ಶಿಕ್ಷಕರಲ್ಲಿ ಈಗಿನ ಸಮಸ್ಯೆಗಳನ್ನ ನೋಡ್ತಾ ಇದ್ದೇವೆ. ಅದರಲ್ಲಿ ಈ ವಿಷಯಕ್ಕೆ ಅನುಗುಣವಾಗಿ ಪೇರೆಂಟ್ಸ್ ಅನ್ನ ಶಾಲೆಯಲ್ಲಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಕೆಲವೊಂದು ಪೇರೆಂಟ್ಸ್ ಅನ್ನ ಈಸಿ ಗೋಯಿಂಗ್ ಪೇರೆಂಟ್ಸ್ ಅಂತ ಹೇಳ್ತಾರೆ, ಅಂದ್ರೆ ಅವರು ಮಕ್ಕಳ ಬೆಳವಣಿಗೆಗೋಸ್ಕರ ತಮ್ಮ ಒಂದು ಎಷ್ಟು ಸಾಧ್ಯನ ಅಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಪಾಲಕರು. ಕೆಲವೊಬ್ರು ಪಾಲಕರು ರಿಜಿಡ್ ಇರ್ತಾರೆ, ಅಂದ್ರೆ ತಾವ್ ಹೇಳಿದ್ದೆ ಸರಿ, ತಾವ್ ಮಾಡಿದ್ದೆ ಸರಿ, ತಾವ್ ಹೇಗೆ ಹೇಳ್ತಾರಲ್ಲ ಹಂಗೆ ಶಿಕ್ಷಕರು ಪಾಲಿಸಬೇಕು ಅಂತ ಹೇಳ್ತಾರೆ. ಕೆಲವೊಬ್ರು ಟಾರ್ಗೆಟೆಡ್ ಪೇರೆಂಟ್ಸ್, ಅಂದಾಗ ಇಲ್ಲಿ ಕೆಲವು ಸಾರಿ ಪಾಲಕರು ಮನೆಯಲ್ಲಿ ಮಕ್ಕಳೊಂದಿಗೆ ಶಿಕ್ಷಕರ ಎದುರುಗಡೆ ಏನಾದ್ರೂ ಬೈತಾರೆ, ನಿಮ್ ಟೀಚರ್ಗೆ ಏನು ಬರೋದೇ ಇಲ್ಲ, ಆ ಟೀಚರ್ ಸರಿ ಇಲ್ಲ, ಆ ಟೀಚರ್ ಕಂಪೇರ್ ಮಾಡ್ತಾರೆ ಹಂಗಂತ ಮಕ್ಕಳ ಎದುರುಗಡೆ ಹೇಳಿದಾಗ ಆ ಮಕ್ಕಳು ವಾಪಸ್ ನೆಕ್ಸ್ಟ್ ಡೇ ಶಾಲೆಗೆ ಬಂದು ಟೀಚರ್ ಹೇಳ್ತಾರೆ, ಟೀಚರ್ ನಮ್ಮ ಮಮ್ಮಿ ನಿಮಗೆ ಬೈಲಿಕತ್ತಿದ್ರು ಅಥವಾ ನಮ್ಮ ಪಪ್ಪ ನಿಮಗೆ ಬೈಲಿಕತ್ತಿದ್ರು ಅಂತ ಹೇಳಿದಾಗ ಆ ಪಾಲಕರನ್ನ ಟೀಚರ್ಸ್ ಅಥವಾ ಶಿಕ್ಷಕರು ಟಾರ್ಗೆಟೆಡ್ ಪೇರೆಂಟ್ಸ್ ಗ್ರೂಪ್ಗೆ ಸೇರಿಸ್ಕೋತಾರೆ. ಅಂದ್ರೆ ಆ ಪಾಲಕರ ಜೊತೆ ಶಿಕ್ಷಕರು ಕರೆದು ಮಾತಾಡಿಸಿ ಈ ತರ ಯಾಕೆ ಹೇಳಿದ್ರಿ ಅಂತ ಹೇಳಿ ಒಂದು ವಿಚಾರವನ್ನು ಮಾಡ್ತಾರೆ. ಇದರಿಂದ ಕೆಲವು ಮಕ್ಕಳಲ್ಲಿ ಗುರುವಿನ ಮೇಲೆ ಇರುವಂತಹ ಗೌರವನೇ ಕಡಿಮೆ ಆಗ್ಬಿಟ್ಟಿದೆ. ಅಂದ್ರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ ಎಲ್ಲರಿಗೂ ಗೊತ್ತು. ಈಗಿನ ಸಮಾಜದಲ್ಲಿ ಕೆಲವೊಬ್ರು ಅದನ್ನ ಪಾಲಿಸೋದಿಲ್ಲ. ಇದ್ರ ಬಗ್ಗೆ ನಾವು ಎಷ್ಟು ಮಾಹಿತಿನ ಮಕ್ಕಳಿಗೆ ಕೊಡ್ತೇವೆ ಅಷ್ಟು ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಆಸಕ್ತಿ ಹೆಚ್ಚುತ್ತಾ ಹೋಗ್ತೈತಿ. ಅದಕ್ಕೋಸ್ಕರ ಆದಷ್ಟು ಶಿಕ್ಷಕರು ಮತ್ತು ಪಾಲಕರು ಮತ್ತು ಮಕ್ಕಳ ನಡುಗೆ ಒಳ್ಳೆ ಬಾಂಧವ್ಯ ಇರುವುದು ಬಹಳ ಮುಖ್ಯ. ಈಗ ಎಲ್ಲಾ ಶಾಲೆಯಲ್ಲಿ ಪೇರೆಂಟ್ಸ್ ಮೀಟಿಂಗ್ ಕರೀತಾರೆ, ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ಈಗ ಕೆಲವರಿಗೆ ಅನುಕೂಲ ಆಗ್ತೈತಿ, ಕೆಲವರಿಗೆ ಅನುಕೂಲ ಆಗೋದಿಲ್ಲ. ಈಗ ವರ್ಕಿಂಗ್ ಪೇರೆಂಟ್ಸ್ ಇದ್ದಾಗ, ಅಂದ್ರೆ ತಂದೆ ತಾಯಿ ಇಬ್ರು ವರ್ಕ್ ಮಾಡ್ತಾ ಇರುವಾಗ ಪದೇ ಪದೇ ಪೇರೆಂಟ್ಸ್ ಮೀಟಿಂಗ್ ಕರೆದಾಗ ಅವ್ರಿಗೆ ಆಗದೆ ಇರಬಹುದು. ಆ ಟೈಮಲ್ಲಿ ಏನಾಗುತ್ತೆ, ತಮ್ಮ ಮಗು ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆ ಅನ್ನೋದು ಅವರಿಗೆ ಗೊತ್ತಾಗೋದಿಲ್ಲ. ಆದ್ರೆ ಇದರಿಂದ ತುಂಬಾ ಉಪಯೋಗನೂ ಇದೆ, ಅಂದ್ರೆ ತಮ್ಮ ಮಗು ಶಾಲೆಯಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತೈತಿ ಎಂದು ತಿಳಿತೈತೆ ಅವರಿಗೆ, ಮತ್ತು ಪರ್ಫಾರ್ಮೆನ್ಸ್ ಕಡಿಮೆ ಆದಾಗ ಅದನ್ನ ಹೆಂಗೆ ಹೆಚ್ಚಿಗೆ ಮಾಡಬೇಕು ಅಂತ ಟೀಚರು ಮತ್ತು ಪಾಲಕರು ಕುತ್ಕೊಂಡು ಆ ಮಗುವಿನ ಬಗ್ಗೆ ತೀಕ್ಷ್ಣವಾಗಿ ಒಂದು ಗಮನಿಸಿದಾಗ ಮಗುವಿನಲ್ಲಿ ಹೇಗೆ ಸುಧಾರಣೆಯನ್ನು ತರಬೇಕು ಅಂತ ಅವರು ಸರಿಯಾದ ಪ್ಲಾನ್ ಮಾಡಬಹುದು. ಅದರಲ್ಲಿ ಶಾಲೆಯಲ್ಲಿ ಒಂದೊಂದ್ಸಾರಿ ರೂಲ್ಸ್ ಚೇಂಜ್ ಆಗ್ತವೆ, ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಲ್ಲಿ ಏನಾದರೂ ಬದಲಾವಣೆ ಆದಾಗ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡೋದ್ರಿಂದ ಪಾಲಕರಿಗೆ ಸಂಕ್ಷಿಪ್ತವಾಗಿ ತಿಳುವಳಿಕೆ ಬರ್ತೈತಿ. ಕೆಲವೊಂದು ಸ್ಕೂಲ್ನಲ್ಲಿ ಮಂತ್ಲಿ ಮೀಟಿಂಗ್ ಕರೀತಾರೆ, ಅಂದ್ರೆ ತಿಂಗಳಕ್ಕೊಂದ್ಸಲ ಹೋಗ್ಲೇಬೇಕು. ತಿಂಗಳಕ್ಕೊಂದು ಸಾರಿ ಪೇರೆಂಟ್ಸ್ ಅನ್ನ ಕರೆಯೋ ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ಇದನ್ನ ನಾವು ಆದಷ್ಟು ಕಡಿಮೆ ಮಾಡ್ಕೊಳ್ಳೋದ್ರಿಂದ ಏನಾಗತ್ತಂದ್ರೆ ಪಾಲಕರಿಗೆ ಅದರದ್ದು ಒಂದು ಇಂಪಾರ್ಟೆನ್ಸ್ ಗೊತ್ತಾಗ್ತೈತಿ. ಅದ್ ಯಾವಾಗ ಆಗ್ಬೋದು, ಒಂದು ಯೂನಿಟ್ ಎಕ್ಸಾಮ್ ಆದಾಗ, ಅಂದ್ರೆ 3 ತಿಂಗಳಿಗೆ ಒಂದ್ಸರಿ. ಈ ಯೂನಿಟ್ ಪರೀಕ್ಷೆ ಆದ ತಕ್ಷಣನೇ ಆ ಮಕ್ಕಳು ಏನೇನ್ ಸ್ಕೋರ್ ಮಾಡಿದ್ದಾರೆ, ಯಾವ್ದ್ರಲ್ಲಿ ಸಬ್ಜೆಕ್ಟ್ ಅಲ್ಲಿ ಹೆಚ್ಚು ಮಾಡಿದ್ದಾರೆ, ಕಡಿಮೆ ಮಾಡಿದ್ದಾರೆ ಅಂತ ಪಾಲಕರನ್ನ ಕರೆದು ಮಾತಾಡ್ಸೋದ್ರಿಂದ ಏನಾಗತ್ತಂದ್ರೆ ಅವ್ರು ಆ ದಿವಸ ಬಂದಾಗ ಮಕ್ಕಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಒಂದು ವಿಷಯ ಇರ್ತೈತಿ. ಅದಕ್ಕೋಸ್ಕರ 3 ತಿಂಗಳಿಗೆ ಒಂದ್ಸರಿ ಅಂದ್ರೆ ವರ್ಷಕ್ಕೆ 4 ಸರಿ, ಅಂದ್ರೆ ಹೆಚ್ಚು ಕಡಿಮೆ 4 ಯೂನಿಟ್ ಟೆಸ್ಟ್ ಅಂತ ಇರ್ತವೆ ಅವರಿಗೆ. ಸೊ 4 ಸರ ಪೇರೆಂಟ್ಸ್ ಬಂದು ಭೇಟಿ ಆಗ್ಲೇಬೇಕು, ಇದು ಕಂಪಲ್ಸರಿ ಆಗ್ಬೇಕು. ಯಾಕಂದ್ರೆ ತಂದೆ ಅಥವಾ ತಾಯಿ ಇಬ್ರಲ್ಲಿ ಒಬ್ರಾದ್ರೂ ಬಂದ್ ಭೇಟಿ ಆಗ್ಬೇಕು, ಇಲ್ಲ ಅಂದ್ರೆ ಇಬ್ರು ಬಂದ್ ಭೇಟಿ ಆಗ್ಬೇಕು. ಇದರಿಂದ ಮಕ್ಕಳಲ್ಲಿ ಏನ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಥವಾ ಯಾವ್ದ್ರಲ್ಲಿ ಮಗು ಇಂಪ್ರೂವ್ಮೆಂಟ್ ಆಗ್ಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಬರ್ತೈತಿ. ಪರ್ಫಾರ್ಮೆನ್ಸ್ ಬಗ್ಗೆ ಡಿಸ್ಕಸ್ ಮಾಡೋದ್ರಿಂದ ಅವರಲ್ಲಿ ಯಾವುದು ಮಗುವಿನಲ್ಲಿ ತೊಂದರೆ ಇದೆ ಎಂದಾಗ, ಈಗ ಒಂದ್ ಯೂನಿಟ್ ಎಕ್ಸಾಮ್ ಆದ ತಕ್ಷಣ ಪೇರೆಂಟ್ಸ್ ಬರ್ತಾರೆ, ಬಂದಾದ್ಮೇಲೆ ಅವರು ಹೇಳ್ತಾರೆ ನಿಮ್ ಮಗು ಚೆನ್ನಾಗಿ ಮಾಡಿದ್ದಾರೆ, ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ ಹೇಳ್ತಾರೆ. ಹೇಳಿದ್ಮೇಲೆ ಕೆಲವೊಂದು ಮಕ್ಕಳಲ್ಲಿ ವರ್ತನೆಗಳ ತೊಂದರೆ ಇರ್ತವೆ, ಕೆಲವೊಬ್ರು ಮಕ್ಕಳಲ್ಲಿ ಕಲಿತಾ ನ್ಯೂನ್ಯತೆ ಇರ್ತೈತಿ, ಕೆಲವೊಬ್ರು ಮಕ್ಕಳಲ್ಲಿ ಕ್ಲಾಸ್ ಅಲ್ಲಿ ಲಕ್ಷ್ಯ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಹಂಗೇನಾದ್ರೂ ಮಕ್ಕಳಲ್ಲಿ ಒಂದು ವ್ಯತ್ಯಾಸ ಕಂಡು ಬಂದಾಗ ಆ ಪಾಲಕರನ್ನ ನಾವು ಮತ್ತೆ ಕರಿಬಹುದು ಟೀಚರ್ ಆಗ್ಬಿಟ್ಟು, ಅವರು ಆ ಮಗುನ ಪೇರೆಂಟ್ಸ್ ಅನ್ನ ಇಂಡಿವಿಜುವಲ್ ಆಗಿ ಸಂಕ್ಷಿಪ್ತವಾಗಿ ಒಂದು ಡಿಸ್ಕಷನ್ ಮಾಡೋದ್ರಿಂದ ಪ್ರಾಬ್ಲಮ್ ಇರುವಂತಹ ಮಗುಗೆ ಇಂಪಾರ್ಟೆನ್ಸ್ ಕೊಟ್ಟಂಗ ಆಗ್ತೈತಿ. ಇದರಿಂದ ಟೀಚರ್ ಮತ್ತು ಪೇರೆಂಟ್ಸ್ ರಿಲೇಷನ್ ಸ್ಟ್ರಾಂಗ್ ಆಗ್ತೈತೆ. ಇದು ಅಂತ

ಚೈನ್ ಸಿಸ್ಟಮ್ ಇದ್ದಂಗೆ. ಟೀಚರ್ಸ್ ಹೇಗಿರ್ತಾರಲ್ಲ ಹಂಗೆ ಪೇರೆಂಟ್ಸ್ ಕೋಆಪರೇಟ್ ಮಾಡ್ತಾರೆ, ಪೇರೆಂಟ್ಸ್ ಹೇಗಿರ್ತಾರಲ್ಲ ಹಂಗೆ ಚಿಲ್ಡ್ರನ್ಸ್ ಇರ್ತಾರೆ. ಸೊ ಮಕ್ಕಳು ಹೆಂಗ್ ಪರ್ಫಾರ್ಮ್ ಮಾಡ್ತಾರಲ್ಲ ಅದ್ರ ತರ ಟೀಚರ್ಸ್ ಆ ಮಗನ ಜೊತೆ ರಿಲೇಶನ್ ಇಟ್ಕೋತಾರೆ. ಸೊ ಇದೊಂಥರ ಚೈನ್ ಸಿಸ್ಟಮ್. ಮೂರು ಚೈನ್ ಸಿಸ್ಟಮ್ ಅಲ್ಲಿ ಮೂರು ಜನ ಈಕ್ವಲ್ ಆಗಿದ್ದಾಗ ಅಲ್ಲಿ ಶಿಕ್ಷಣ ಚೆನ್ನಾಗಾಗ್ತೈತಿ, ಅಲ್ಲಿ ಯಾವುದೇ ತೊಂದರೆ ಇರೋ ತರ ಮಗು ಶಿಕ್ಷಣವನ್ನು ಮುಗಿಸ್ಕೊಳ್ತೈತಿ. ಎಲ್ಲಾ ಶಿಕ್ಷಕರು ಮತ್ತು ಪಾಲಕರು ಅವರ ತಮ್ಮ ಮಕ್ಕಳ ಸಮಸ್ಯೆಯನ್ನು ಹೇಗೆ ಕೂಲಂಕುಷವಾಗಿ ಯೋಚಿಸುತ್ತಾರೋ ಅದೇ ತರಹ ತಮ್ಮ ಶಾಲೆಯ ಮಕ್ಕಳ ಬಗ್ಗೆನೂ ಯೋಚಿಸಬೇಕು. ಎಲ್ಲಾ ಶಿಕ್ಷಕರು ಒಂದು ತರ ನೋಡಿದಾಗ ಪಾಲಕರೇ ತಮ್ಮ ಮನೆಯಲ್ಲಿ ತಮ್ಮ ಮಕ್ಕಳಿಗೆ ಅಭ್ಯಾಸ ಹೇಳ್ಕೊಡ್ತಾರೆ, ತಮ್ಮ ಮಗುಗೆ ಶಾಲೆ ಕಳಿಸೇನೆ ಶಾಲೆಗೆ ಹೋಗ್ಬೇಕು ಬೇರೆ ಮಕ್ಕಳಿಗೆ ಕಲಿಸ್ಲಿಕ್ಕೆ. ಸೊ ಇಲ್ಲೇನಾಗ್ತೈತಿ, ವೃತ್ತಿ ಬೇರೆ ಆಗತ್ತೆ, ನಮ್ಮ ವೈಯಕ್ತಿಕ ಜೀವನ ಬೇರೆ ಆಗತ್ತೆ. ಸೊ ಅಲ್ಲಿ ನಮ್ಮ ಮಗುವಿಗೆ ನಾವು ಹೆಂಗೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೇವೆ ತಾಯಿಯಾಗಿ ತಂದೆಯಾಗಿ, ಅದೇ ತರಹ ನಮ್ಮ ಶಾಲೆಯಲ್ಲಿರೋ ಮಕ್ಕಳನ್ನು ನಾವು ನಮ್ಮ ಮಕ್ಕಳ ತರನೇ ಅರ್ಥ ಮಾಡಿಕೊಳ್ಬೇಕು ಶಿಕ್ಷಕರಾಗಿ. ಒಂದೊಂದ್ ಸಾರಿ ಏನಾಗುತ್ತೆ ಅಂತ ಹೇಳಿದ್ರೆ, ಪಾಲಕರು ಬಂದು ತಮ್ಮ ಪರ್ಸನಲ್ ಪ್ರಾಬ್ಲಮ್ ಅನ್ನ ಶಿಕ್ಷಕರ ಹತ್ರ ಒಂದು ವಿಚಾರ ಮಾಡಿರ್ತಾರೆ. ಅಂದ್ರೆ ಈಗ ಸಿಂಗಲ್ ಪೇರೆಂಟಿಂಗ್ ಇದ್ದಾಗ ತಂದೆನೋ ತಾಯಿನೋ ಬಿಟ್ಟೋಗಿರ್ತಾರೆ, ಮಗು ತಾಯಿ ಹತ್ರ ಆದ್ರೂ ಅಥವಾ ತಂದೆ ಹತ್ರ ಆದ್ರೂ ಬೆಳೀತಾ ಇರುತ್ತೆ. ಇದಕ್ಕೆ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ತಂದೆ ತಾಯಿ ಬೇರೆ ಆಗಿದ್ದಾರೆ, ಡಿವೋರ್ಸ್ ಆಗಿದೆ, ಆ ಮಗು ಶಾಲೆಗೆ ಹೋಗ್ತಾ ಇದೆ, ಆ ವಿಷಯ ತಾಯಿ ಯಾರಿಗೂ ಹೇಳಿಲ್ಲ ತಂದೆ ಇಲ್ಲ ಅಂತ. ಒಂದು ದಿವಸ ಯಾವ್ದೋ ಒಂದು ವಿಷಯ ಬಂದಾಗ ಅವ್ರ ಕ್ಲಾಸ್ ಟೀಚರ್ ಹತ್ರ ತಾಯಿ ಅದನ್ನ ವ್ಯಕ್ತಪಡಿಸ್ತಾಳೆ, ಆ ಟೀಚರ್ ಹೋಗ್ಬಿಟ್ಟು ಇನ್ನೊಬ್ರು ಟೀಚರ್ ಹತ್ರ ಹೇಳ್ತಾರೆ, ಅದು ಹೋಗಿ ಇನ್ನೊಬ್ರು ಪಾಲಕ ಹತ್ರ ಹೋಗಿದೆ, ಹಾಗೆ ಒಬ್ರಿಂದ ಒಬ್ಬರಿಗೆ ಹೋಗ್ತಾ ಶಾಲೆಯಲ್ಲಿರೋ ಎಲ್ಲಾ ಮಕ್ಕಳಲ್ಲೂ ಗೊತ್ತಾಗ್ಬಿಟ್ಟಿದೆ ಆ ಒಂದು ಮಗುವಿನ ತಂದೆ ಅವ್ರ ಜೊತೆ ಇಲ್ಲ ಅಂತ. ಅವಾಗ ಏನಾಯ್ತು, ಆ ಮಗು ನೋಡಿದ ತಕ್ಷಣ ಎಲ್ಲಾ ಮಕ್ಕಳು ನಗೋದು ಅಥವಾ ಕಾಡ್ಸೋದು, ನಿಮ್ ಪಪ್ಪ ಎಲ್ಲಿ ಹೋಗಿದಾರಂತ ಮಗುಗೆ ಒತ್ತಿ ಒತ್ತಿ ಕೇಳೋದು, ಈ ತರ ಮಾತಾಡಿದಾಗ ಆ ಮಗು ಶಾಲೆ ಹೋಗೋದನ್ನೇ ಬಿಟ್ಟೋಯ್ತು. ಅಂದ್ರೆ ನಾ ಹೋಗ್ಲಿಕ್ವಲ್ಲೆ, ನಂಗೆ ಹೋದ್ರೆ ನಂಗೆ ಕಾಡಿಸ್ತಾರೆ. ಆ ಮಗು ಎಷ್ಟೇ ಜಾಣ ಇದ್ರೂ ಶಾಲೆಗೆ ಹೋಗೋದನ್ನ ಬಿಟ್ಟು ಎರಡ್ ಮೂರ್ ತಿಂಗಳು ಶಾಲೆಗೆ ಹೋಗಿಲ್ಲ, ತಾಯಿ ಹತ್ರ ಶಾಲೆಗೆ ಹೋಗ್ತೇನೆ ಅಂತ ಹೇಳತ್ತೆ ಆದ್ರೆ ಶಾಲೆಗೆ ಹೋಗಿರೋದಿಲ್ಲ. ಸೊ ಈ ತರ ಏನಾಗುತ್ತಂದ್ರೆ, ಯಾವುದೇ ಪಾಲಕರು ಬಂದು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಶಿಕ್ಷಕರ ಹತ್ರ ವಿಚಾರಣೆ ಮಾಡಿದಾಗ ಅದನ್ನು ಗೌಪ್ಯವಾಗಿ ಇಡೋದ್ರಿಂದ ಪಾಲಕರಿಗೆ ತಮ್ಮ ಒಂದು ಪ್ರಾಬ್ಲಮ್ ಬಗ್ಗೆ ಶಿಕ್ಷಕರ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಳ್ಳಕ್ಕೆ ಅವಕಾಶ ಆಗ್ತೈತಿ. ಮಕ್ಕಳಿಗೆ ಪಾಲಕರು ಮತ್ತು ಶಿಕ್ಷಕರು ಎಲ್ಲ ರೀತಿಯಿಂದ ಮಾಹಿತಿಯನ್ನು ಕೊಡಬೇಕಾಗ್ತೈತಿ. ಅಂದ್ರೆ ಶಾಲೆಯಲ್ಲಿ ಸೆಕ್ಸ್ ಎಜುಕೇಶನ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಸೇಫ್ ಟಚ್ ಅಂದ್ರೆ ಏನು, ಅನ್ಸೇಫ್ ಟಚ್ ಅಂದ್ರೆ ಏನು. ಈಗೆಲ್ಲ ನೋಡ್ತೇವೆ ನಾವು, ಒಂದು ಪೇಪರ್ ಅಲ್ಲಿ ಓಪನ್ ಮಾಡಿದ ತಕ್ಷಣ ಶಿಕ್ಷಕರಿಂದನೇ ಮಕ್ಕಳ ಮೇಲೆ ದೌರ್ಜನ್ಯ, ಅದು ದೈಹಿಕವಾಗಿರ್ಬೋದು ಅಥವಾ ಮಾನಸಿಕವಾಗಿರ್ಬೋದು. ಅಂದ್ರೆ ಇದ್ರೊಳಗಡೆ ಮಕ್ಕಳಿಗೆ ಸೇಫ್ ಟಚ್ ಅಂದ್ರೆ ಏನು, ಅನ್ಸೇಫ್ ಟಚ್ ಅಂದ್ರೆ ಏನು ಅಂತ ಪಾಲಕರು ಮತ್ತು ಶಿಕ್ಷಕರು ಹೇಳ್ಕೊಡ್ಬೇಕಾಗ್ತೈತಿ. ಅದ್ರ ಜೊತೆನೆ ಕೋಪಿಂಗ್ ಸ್ಕಿಲ್ಸ್ ಅಂತ ಹೇಳ್ತೇನೆ. ಅಂದ್ರೆ ಸಿಟ್ಟು ಮತ್ತು ಇದ್ರೊಳಗಡೆ ಬರೋದು ಒತ್ತಡ. ಈಗ ನಾವು ಈಗಿನ ಮಕ್ಕಳಲ್ಲಿ ಬಹಳ ನೋಡ್ತೇವೆ ಹಠ ಮಾಡೋದು, ಸಣ್ಣ ಸಣ್ಣ ವಿಷಯಕ್ಕೆ ಸಿಟ್ಟು ಮಾಡ್ಕೊಳ್ಳೋದು, ಹಠ ಮಾಡೋದು, ಸಿಗದೆ ಇದ್ದಾಗ ನನ್ ಮನೆ ಬಿಟ್ಟು ಹೋಗ್ತೇನೆ ಅಂತ ಹೇಳೋದು. ಸೊ ಇದರಲ್ಲಿ ಆ ಮಕ್ಕಳಿಗೆ ಅದರಿಂದ ಹೊರಗಡೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ತಮಗೆ ಅನ್ಸಿರೋ ಭಾವನೆಗಳನ್ನ ಹೇಗೆ ವ್ಯಕ್ತಪಡಿಸಬೇಕನ್ನೋದನ್ನ ನಾವು ಹೇಳ್ಕೊಡ್ಬೇಕಾಗ್ತೈತಿ. ವಯಸ್ಸಿಗೆ ತಕ್ಕ ಹಾಗೆ ವರ್ತಿಸೋದು, ಏಳನೇ ತಾ ಎಂಟನೇ ತಾ ಇರ್ತಾರೆ, ಅವ್ರು ಇನ್ನು ಮೂರನೇ ತಾ ನಾಲ್ಕನೇ ತಾ ಮಗುಂದರ ಬಿಹೇವ್ ಮಾಡ್ತಾ ಇರ್ತಾರೆ. ಅಂದ್ರೆ ವಯಸ್ಸಿಗೆ ತಕ್ಕ ಹಾಗೆ ತಮ್ಮ ಲಿಂಗಕ್ಕೆ ಅನುಗುಣವಾಗಿ ಹೆಣ್ಣು ಗಂಡು ಈ ತರ ಅವರು ತಮ್ಮ ವರ್ತನೆಯನ್ನು ಹೇಗೆ ಬದಲಾವಣೆ ಮಾಡ್ಕೋಬೇಕಂತ ನಾವು ಪಾಲಕರಾಗಿ ಶಿಕ್ಷಕರಾಗಿ ಅವರಿಗೆ ಒಂದು ತಿಳುವಳಿಕೆನ ಕೊಡ್ಬೇಕು. ಅದಲ್ಲದೆ ವೈಯಕ್ತಿಕ ಬೆಳವಣಿಗೆ ಅಂದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್, ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಮಗುವಿನ ಪರ್ಸನಾಲಿಟಿ ಡೆವಲಪ್ ಆಗೋದೇ ಅಪ್ ಟು 16 ಇಯರ್ ವರೆಗೂ. 16 ವರ್ಷವರೆಗೂ ನಾವು ಮಕ್ಕಳಿಗೆ ಏನೇನು ಒಂದು ಅನುಭವವನ್ನು ಕೊಡ್ತಾ ಹೋಗ್ತೇವಲ್ಲ ಜೀವನದಲ್ಲಿ, ಅದರ ಮೇಲೆ ಅವರ ಒಂದು ವ್ಯಕ್ತಿತ್ವ ಬದಲಾವಣೆ ಆಗ್ತೈತಿ. ಅದಕ್ಕೆ ಅವರಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ನಾವು ಹೇಳಬೇಕಾಗ್ತೈತಿ. ಹೀಗೆ ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಗೆಸ್ಟ್ ಲೆಕ್ಚರ್ನ ಕರೆಸ್ಬೋದು, ಅಥವಾ ಯಾರಾದ್ರೂ ಒಂದು ಟ್ರೈನ್ ಆಗಿರುವಂತಹ ಸ್ಟಾಫ್ ಅನ್ನ ಕರೆಸಿ ಮಕ್ಕಳಿಗೆ ಒಂದು ವರ್ಕ್ಶಾಪ್ ಟೈಪ್ ಮಾಡೋದು, ಅರ್ಧ ಗಂಟೆ ಸಾಕು ಅಥವಾ 1 ಗಂಟೆ ಸಾಕು. ಈ ತರ ಮಾಡೋದ್ರಿಂದ ಮಕ್ಕಳಿಗೆ ಎಕ್ಸ್ಪೋಜರ್ಸ್ ಬರ್ತೈತಿ. ಅಂದ್ರೆ ಜೀವನ ಅಂದ್ರೆ ಏನು ಅದನ್ನು ನಿಭಾಯಿಸಬೇಕು ಅಂದ್ರೆ ಅಭ್ಯಾಸ ಒಂದೇ ಅಲ್ಲ, ವರ್ತನೆಯಲ್ಲಿ ನಾನು ಹೇಗೆ ಬದಲಾವಣೆ ಆಗ್ಬೇಕು ಅನ್ನೋದನ್ನ ತಿಳಿತಾರೆ. ಮಕ್ಕಳು ತಮ್ಮನ್ನ ತಾವು ಅರ್ಥ ಮಾಡಿಕೊಳ್ತಾರೆ, ಅದು ಬಹಳ ಮುಖ್ಯ. ಕೆಲವೊಂದು ಮಕ್ಕಳು ತಮಗೆ ಏನ್ ಬೇಕು ಬೇಡ ಅನ್ನೋದನ್ನೇ ಅರ್ಥ ಮಾಡ್ಕೊಂಡಿರಂಗಿಲ್ಲ. ಇದನ್ನ ನಾವು ಶಿಕ್ಷಣದ ಮೂಲಕ ಕೊಡುವುದರಿಂದ ಅವರಿಗೆ ಅದು ಅರ್ಥ ಮಾಡಿಕೊಡಿಸಲು ಹೆಲ್ಪ್ ಆಗ್ತೈತಿ. ಮುಖ್ಯವಾಗಿ ಪಾಲಕರು ಮತ್ತು ಶಿಕ್ಷಕರು ಪಾಲಿಸಬೇಕಾಗಿರೋದು ಏನಪ್ಪಾ ಅಂದ್ರೆ, ಮಕ್ಕಳು ಪ್ರತಿಯೊಂದು ವರ್ತನೆಯ ಬಗ್ಗೆ ನಿಗಾ ಇಡಬೇಕು. ಮನೆಯಲ್ಲಿ ಪಾಲಕರ ಜವಾಬ್ದಾರಿ, ಶಾಲೆಯಲ್ಲಿ ಶಿಕ್ಷಕರ ಜವಾಬ್ದಾರಿ. ಯಾವುದಾದ್ರೂ ಒಳ್ಳೆಯ ಕೆಲಸ ಮಾಡಿದರೆ ಅವರಿಗೆ ಶಬಾಷ್ ಕಿರಿ ಕೊಡ್ಬೇಕು, ಬಹಳ ಚೆನ್ನಾಗಿ ಮಾಡಿದ್ಯಾ ಅಂತ ಅವರಿಗೆ ಒಂದು ಅಪ್ರಿಸಿಯೇಷನ್ ಕೊಡ್ಬೇಕು. ತಮಗೆ ಅವಶ್ಯಕತೆ ಇರದೇ ಇರುವುದನ್ನು ಅವರು ವ್ಯಕ್ತಪಡಿಸಿದಾಗ ಅದು ಇಗ್ನೋರ್ ಮಾಡಬೇಕು. ಅಂದ್ರೆ ಏನಾದ್ರೂ ಒಂದು ಹೇಳ್ತಾರೆ, ಅದು ಅವರಿಗೆ ಅವಶ್ಯಕತೆ ಇರಂಗಿಲ್ಲ. ಆ ವಿಷಯ ಬಗ್ಗೆ ಪಾಲಕರಾಗ್ಲಿ ಒಂದು ಶಿಕ್ಷಕರಾಗ್ಲಿ ಕೆಲವೊಂದು ಸಾರಿ ಇಗ್ನೋರ್ ಮಾಡಿದಾಗ ಅವರು ಅದನ್ನ ರಿಪೀಟ್ ಮಾಡುವುದಿಲ್ಲ. ಸರಿಯಾದ ದಾರಿಯಲ್ಲಿ ಹೋಗುವ ಮಾರ್ಗದರ್ಶನವನ್ನು ಕೊಡಬೇಕು. ಈಗ ನಾವು ದಾರಿ ತೋರಿಸಿದ್ರೆ ಮಕ್ಕಳು ನಡ್ಕೊಂಡು ಹೋಗ್ತಾರೆ, ದಾರಿ ತೋರಿಸೋರೇ ನಾವು ಸುಮ್ಮನೆ ಇದ್ವಿ ಅಂತ ಹೇಳಿದ್ರೆ ಮಕ್ಕಳು ಯಾವ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಂತ ಅವ್ರಿಗೆ ಗೊತ್ತಾಗಂಗಿಲ್ಲ. ಅಂದ್ರೆ ಇದರೊಳಗಡೆ 10th ಆದ್ಮೇಲೆ ಏನ್ ಮಾಡ್ಬೇಕು, PUC ಆದ್ಮೇಲೆ ಏನ್ ಮಾಡ್ಬೇಕು, ಯಾವ್ದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ಪ್ರೊಫೆಷನಲ್ ಲೈಫ್

0: ಹೆಂಗಿರುತ್ತೆ, ಪ್ರೊಫೆಷನಲ್ ಲೈಫ್ ಜೊತೆ ಪರ್ಸನಲ್ ಲೈಫನ್ನ ನಾವು ಹೇಗೆ ಮ್ಯಾನೇಜ್ ಮಾಡ್ಕೋಬೇಕು, ಈ ತರ ಅವರಿಗೆ ಪ್ರತಿಯೊಂದು ಶಿಕ್ಷಣದ ಮೂಲಕನೇ ಕೊಡಬೇಕು. ಇದರಲ್ಲಿ ಮುಖ್ಯ ಪಾತ್ರ ವಹಿಸೋದು ಶಿಕ್ಷಕರು ಮತ್ತೆ ಪಾಲಕರು. ಇವರು ಇಬ್ರು ಸರಿಯಾಗಿ ಹೊಂದ್ಕೊಂಡು ಹೋದ್ರೆ ಮಕ್ಕಳ ಬೆಳವಣಿಗೆಯಲ್ಲಿ ಯಾವುದೇ ತೊಂದರೆಗಳಾಗೋದಿಲ್ಲ. ಇವರಿಬ್ಬರಲ್ಲಿ ಘರ್ಷಣೆಗಳಾಗ್ತಾ ಇತ್ತು ಅಂತ ಹೇಳಿದ್ರೆ ಇದು ಡೈರೆಕ್ಟ್ ಆಗಿ ಎಫೆಕ್ಟ್ ಮಾಡೋದೇ ನಮ್ಮ ಮಕ್ಕಳಿಗೆ. ಸೊ ಎಲ್ಲಾ ಪಾಲಕರಲ್ಲಿ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಪ್ರತಿಯೊಂದು ಶಾಲೆಯಲ್ಲಿ ಮಾಡಿರುವಂತಹ ಒಂದು ನೀತಿ ನಿಯಮಗಳಿಗೆ ಅವರು ಸಹಕರಿಸಬೇಕು. ಅದೇ ತರಹ ಅದರಲ್ಲಿ ಏನಾದರೂ ಅವರು ಬದಲಾವಣೆ ಬೇಕು ಅಂತ ಅನಿಸಿದಾಗ ಸೂಕ್ಷ್ಮವಾಗಿ ಕುತ್ಕೊಂಡು ಮಾತಾಡೋದು ತುಂಬಾ ಒಳ್ಳೇದು. ಹೋಗಿ ಜಗಳ ಮಾಡೋದು, ಆರ್ಗ್ಯುಮೆಂಟ್ ಮಾಡೋದು, ಗ್ರೂಪ್ ಮಾಡ್ಕೊಳ್ಳೋದು ಈ ತರ ಮಾಡೋದ್ರಿಂದ ಅದು ನಮ್ಮ ಮಗುವಿಗೆ ತೊಂದರೆ ಆಗ್ತದೆ. ಈಗ ನಮ್ ಇಷ್ಟ ಇದೆ ಅಂತ ಹೇಳಿ ಆ ಶಾಲೆನ ಸೇರಿಸಿರ್ತೇವೆ. ಹಾಗಿದ್ದಾಗ ಆ ಇಷ್ಟ ಇರೋದಕ್ಕೆ ನಾವು ಸರಿಯಾಗಿ ಹೊಂದ್ಕೊಂಡು ಹೋದ್ರೆ ನಮ್ಮ ಮಕ್ಕಳ ಎಜುಕೇಶನ್ ಚೆನ್ನಾಗಾಗ್ತೈತಿ.
1: ಇದುವರೆಗೂ ಮಕ್ಕಳು ಪಾಲಕರು ಶಿಕ್ಷಕರು ಈ ಕುರಿತು ಮಾತನಾಡಿದವರು ಉಷಾ ಪಾಟೀಲ್.

0: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ
1: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ
0: ಜಡ ದಿನವ ಮುದಗೊಳಿ

0: ಮತ್ತು ಸಹಪಾಠಿ
1: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ
0: ನಿಮ್ಮ ಭಾವಲೋಕದ ರಾಯಭಾರಿ ಈಗ 90ರ ತಾರಣ್ಯ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ

ಆಗಿದೆ. 8:11 ನೀವು ಕೇಳ್ತಿದ್ದೀರಾ ಸಿರಿಗಂಧ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಯುವಕರ ಧ್ವನಿ ಬಗ್ಗೆ ಮಾತಾಡ್ತಿದ್ವಿ, ಹಾಗೆ ಅವರ ಸವಾಲುಗಳು ಏನೆಂದರೆ ಉದ್ಯೋಗದ ಒತ್ತಡ, ಓದಿದ ಮೇಲೆ ಎಲ್ಲರಿಗೂ ಒಳ್ಳೆ ಕೆಲಸ ಸಿಗಬೇಕು ಅನ್ನೋ ನಿರೀಕ್ಷೆ ಹೆಚ್ಚಾಗಿರ್ತದೆ. ಆದರೆ ಕೆಲವೊಮ್ಮೆ ಅವಕಾಶಗಳು ತಡವಾಗಿ ಸಿಗುತ್ತವೆ. ಹಾಗೆ ಇನ್ನೊಂದು ಹೋಲಿಕೆ, ತಮ್ಮದೇ ವಯಸ್ಸಿನ ಸ್ನೇಹಿತರೊಂದಿಗೆ ಅಥವಾ ಸಂಬಂಧಿಕರೊಂದಿಗೆ ಕಂಪೇರ್ ಮಾಡಿಕೊಳ್ಳುವುದು ಯುವಕರಲ್ಲಿ ಹೆಚ್ಚು. ಇನ್ನೊಂದು ಓವರ್ ಥಿಂಕಿಂಗ್ ಅಥವಾ ಅತಿಯಾದ ಆಲೋಚನೆ, ಭವಿಷ್ಯದ ಭಯ, ಕುಟುಂಬದ ಜವಾಬ್ದಾರಿ, ಸಮಾಜ ನನ್ನನ್ನು ಹೇಗೆ ನೋಡುತ್ತದೆ, ನನ್ನ ಬಗ್ಗೆ ಏನು ಮಾತಾಡಿಕೊಳ್ಳುತ್ತಾರೆ ಎಂಬೆಲ್ಲ ವಿಚಾರವಾಗಿ ಅತಿಯಾಗಿ ಯೋಚನೆ ಮಾಡುವುದು, ಇವೆಲ್ಲ ಸೇರಿ ಮನಸ್ಸು ದುರ್ಬಲವಾಗುತ್ತಾ ಹೋಗ್ತವೆ. ಹಾಗಾಗಿ ಯುವಜನರು ಸವಾಲುಗಳನ್ನು ಮೆಟ್ಟಿ ಸಾಧನೆಯ ಹಾದಿ ಹಿಡಿಯಬೇಕಾಗಿದೆ. ಯೂತ್ ವಾಯ್ಸ್ ಬಗ್ಗೆ ಇನ್ನೊಂದಷ್ಟು ಮಾತುಕತೆ ಮುಂದುವರಿಯಿತೆ ಗೀತೆಯ ನಂತರ.

ಆಗಿದೆ 8:21 ನೀವಿದ್ದೀರಾ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಯುವಜನರ ಬಗ್ಗೆ ಮಾತಾಡ್ತಿದ್ವಿ. ಸವಾಲುಗಳನ್ನು ಎದುರಿಸಿ ಯಶಸ್ವಿನ ದಾರಿ ಮುಟ್ಟಲು ಬೇಕಾದ 3 ಮುಖ್ಯ ಅಂಶಗಳೆಂದರೆ ಆತ್ಮವಿಶ್ವಾಸ, ನಿರಂತರ ಪ್ರಯತ್ನ, ಸೋಲಿನಿಂದ ಹತಾಶರಾಗದೆ ಮತ್ತೆ ಪ್ರಯತ್ನಿಸಿ ಗೆಲುವು ಮುಟ್ಟಬೇಕು. ಹಾಗೆ ಪಾಸಿಟಿವ್ ಸರ್ಕಲ್, ಒಳ್ಳೆಯ ಸ್ನೇಹಿತರು ಮತ್ತು ಕುಟುಂಬದ ಬೆಂಬಲ ಜೀವನದಲ್ಲಿ ಮುಂದೆ ಸಾಗಲು ತುಂಬಾ ಮುಖ್ಯವಾಗುತ್ತದೆ. ಸಿರಿಯಂದ ಕಾರ್ಯಕ್ರಮದಲ್ಲಿ ಮುಂದೆ ಕೇಳಿ ವಾಸುಕಿ ವೈಭವ್ ಅವರ ಸ್ವರದಲ್ಲಿ ಕಿರಿಕ್ ಪಾರ್ಟಿ ಚಿತ್ರದ ಹಾಡು. ಗೀತ ರಚನಾಕಾರರು ಜಯಂತ್ ಕಾಯ್ಕಿನಿ, ಸಂಗೀತ ಸಂಯೋಜಕರು ಅಜ್ನೇಶ್ ಲೋಕನಾಥ್.

ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು ಕೇಳಿ. ಉದಿತ್ ನಾರಾಯಣ್ ಹಾಡಿರುವ ಋಷಿ ಚಿತ್ರದ ಗೀತೆ. ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿದೆ.

ಇನ್ನು ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಹಾಡಿರುವ ಏಳು ಸುತ್ತಿನ ಕೋಟೆ ಚಿತ್ರದ ಗೀತೆ, ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಸಾಹಿತ್ಯ, ಕೆ ಎಲ್ ವೈದ್ಯನಾಥ್ ಅವರ ಸಂಗೀತವಿದೆ.

0: ಸೈನಿಕರ ವಶವಾಗಿ.
1: ಈಗ ಕೇಳಿ ವಾರಿಜ ಶ್ರೀ ವೇಣುಗೋಪಾಲ್ ಅವರು ಹಾಡಿದ ಟ್ರಿಗರ್ ಚಿತ್ರದ ಗೀತೆ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಚಂದ್ರು ಓಬಯ್ಯ.

ಕೆಳಗರೆಯವರೆಗೂ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:45 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ಕಾರವಾರ ಹಿಂದಿ ಚಿತ್ರಗೀತೆಗಳು ಕೇಳಿ. ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಹಾಡಿರುವ ಬರ್ಸಾತ್ ಚಿತ್ರದ ಗೀತೆ. ಈ ಗೀತೆಯ ಸಮೀರ್ ಅವರ ಸಾಹಿತ್ಯ ಹಾಗೂ ನದೀಮ್ ಶ್ರವಣ್ ಅವರ ಸಂಗೀತವಿದೆ.

ಇರುಮದಕೇಡಿ ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಹಾಡಿರುವ ಹಮ್ ಹೇ ರಾಹಿ ಪ್ಯಾರ್ ಕೆ ಚಿತ್ರದ ಗೀತೆ. ಈ ಗೀತೆಗೆ ಸಮೀರ್ ಅವರ ಸಾಹಿತ್ಯ ಹಾಗೂ ನದೀಮ್ ಶ್ರವಣ್ ಅವರ ಸಂಗೀತವಿದೆ.

ಅಂತ ಕೇಳಿ ಉದಿತ್ ನಾರಾಯಣ್ ಹಾಗೂ ಶ್ರೇಯಾ ಘೋಷಾಲ್ ಹಾಡಿರುವ ಗಾರ್ವ್ ಚಿತ್ರದ ಗೀತೆ. ಶಬ್ಬೀರ್ ಅಹಮದ್ ಅವರ ಸಾಹಿತ್ಯಕ್ಕೆ ಸಾಜಿದ್ ವಾಜಿದ್ ಅವರ ಸಂಗೀತವಿದೆ.

ಕೆಲವರು ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 9:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗುವುದು.

ಕರ್ನಾಟಕ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿಎಸ್ ಹರೀಶ್ ಹಾಗೂ ಸಂಗಡಿಗರಿಂದ ನಾದಸ್ವರ ವಾದನ. ಮೊದಲಿಗೆ ಗಜವದನ, ಶ್ರೀರಂಜನಿ ರಾಗ ಆದಿತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ರಚನೆ.

ಇದೀಗ ಕೊನೆಯ ನಾದಸ್ವರ ನಾರಾಯಣತೆ ನಮೋ ನಮೋ ದೇಹಾಗ್ರಾಗ ಆದಿತಾಳದಲ್ಲಿ ಅನ್ನಮಾಚಾರ್ಯರ ರಚನೆ.

0: ದೇವರೇ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಣ್ಣಿಗೆ ಕೈಗಳ ಸ್ಪರ್ಶ, ಕನಸಿನ ಉಸಿರು ಸೇರಿದಾಗ ಅದು ಕಲೆಯಾಗಿ ಸಾಧನೆಯಾಗಿ ರೂಪುಗೊಳ್ಳುತ್ತೆ. ಅಂಥ ಮಣ್ಣಿನೊಳಗೆ ತಮ್ಮ ಬದುಕಿನ ಕಥೆಯನ್ನು ಬರೆದವರು ಜ್ಯೋತಿ ಶಾಂತರಾಜು. ಕಲೆ ಇವರಿಗೆ ವೃತ್ತಿಯಷ್ಟೇ ಅಲ್ಲ, ಜೀವನದ ಭಾಷೆ ಕೂಡ. ಮಣ್ಣಿನ ಪ್ರತಿಮೆಗಳು ಇವರ ಕೈಯಲ್ಲಿ ಕೇವಲ ರೂಪ ಪಡೆಯುವುದಿಲ್ಲ, ಅವು ಭಾವನೆ ಮತ್ತು ಬದುಕಿನ ಅರ್ಥವನ್ನೇ ಬಿಂಬಿಸುತ್ತವೆ. ಸವಾಲುಗಳನ್ನು ಮೆಟ್ಟಿಲಾಗಿಸಿಕೊಂಡು ಶ್ರಮ, ಶ್ರದ್ಧೆ, ಸೃಜನಶೀಲತೆಯೊಂದಿಗೆ ತಮ್ಮದೇ ಹಾದಿ ನಿರ್ಮಿಸಿಕೊಂಡವರು ಜ್ಯೋತಿ ಶಾಂತರಾಜ್. ಇವರು ಇವತ್ತು ಕಲೆ, ಸಾಧನೆ ಮತ್ತು ಸ್ವಾವಲಂಬನೆಯ ಸಂಕೇತವಾಗಿದ್ದಾರೆ. ಪ್ರಶಸ್ತಿಗಳು ಇವರನ್ನು ಅಲಂಕರಿಸಿದ್ರು, ಮಣ್ಣಿನ ಸ್ಪರ್ಶ ಮತ್ತು ಕಲೆಯ ಪ್ರಾಮಾಣಿಕತೆ ಇನ್ನೂ ಅವರ ಕೈಯಲ್ಲೇ ಉಳಿದಿದೆ. ಇವತ್ತಿನ ವನಿತಾ ವಿಹಾರದಲ್ಲಿ ಜ್ಯೋತಿ ಶಾಂತರಾಜು ನಮ್ಮ ಅತಿಥಿ. ಜ್ಯೋತಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ನಿಮ್ಮ ಶ್ರೋತೃಗಳಿಗೆ ನಿಮ್ಮ ಬಾಲ್ಯ, ನೀವು ನಡೆದು ಬಂದ ಹಾದಿಯ ವಿವರವನ್ನ ನೀಡೋದಾದ್ರೆ.
1: ನಾನು ಹುಟ್ಟಿ ಬೆಳೆದಿದ್ದು ಮೂಲತಃ ಬೆಂಗಳೂರು. ನಮ್ಮ ಸ್ವಂತ ಊರು ಬಂದು ಶಿರಾ ತಾಲೂಕಿನ ದ್ವಾರಾಳು ಅನ್ನೋ ಒಂದು ಗ್ರಾಮ. ನಾವಿಬ್ರ ಮಕ್ಕಳು ಅಪ್ಪ ಅಮ್ಮನ್ಗೆ, ನಾನು ನನ್ನ ತಮ್ಮ. ಸೊ ನಮ್ಮ ಪ್ರಪಂಚ ತುಂಬಾ ಚಿಕ್ಕದು. ಅಪ್ಪ ಅಮ್ಮ, ನಾನು, ತಮ್ಮ. ಹೋಟೆಲ್ ಇತ್ತು, ಅಪ್ಪ ಅಮ್ಮ ಹೋಟೆಲ್ ನಡೆಸ್ತಿದ್ರು, ನಾವು ಸ್ಕೂಲಿಗೆ ಹೋಗ್ತಿದ್ವಿ, ಬರ್ತಿದ್ವಿ. ಹೀಗೆ ಬದುಕು ಸಾಗ್ತಾ ಬಂತು.
0: ನೀವು ಲೇಖಕಿಯಾಗಿ, ಅಂಕಣಕಾರ್ತಿಯಾಗಿ, ಸಿಟಿಜನ್ ಜರ್ನಲಿಸ್ಟ್ ಆಗಿ, ಕುಂಭ ಕಲಾವಿದೆ, ಆಭರಣ ವಿನ್ಯಾಸಕಿ. ಸೊ ನಿಮ್ಮ ಪ್ರೊಫೈಲ್ಗೆ ಈ ಟೈಟಲ್ಸ್ಗಳು ಆಡ್ ಆಗ್ತಾನೆ ಹೋಗ್ತಾ ಇದೆ. ಟ್ರಾವೆಲರ್ ಕೂಡ, ಫೋಟೋಗ್ರಾಫರ್ ಕೂಡ. ಇಷ್ಟೊಂದು ವಿಭಿನ್ನ ಹವ್ಯಾಸಗಳು, ಕಲೆಗಳು ಒಂದೇ ವ್ಯಕ್ತಿಯಲ್ಲಿ ಹುದುಗಿಸ್ಕೊಳ್ಳೋಕೆ ಹೇಗೆ ಸಾಧ್ಯ ಆಯ್ತು ನಿಮ್ಗೆ?
1: ವಾಸ್ತವ ಹೇಳ್ಬೇಕಂದ್ರೆ, ಈಗ ಒಂದು 4-5 ವರ್ಷದ ಹಿಂದಿನ ತನಕ ನನ್ನದೇ ಆದಂತಹ ಯಾವುದೇ ಒಂದು ಐಡೆಂಟಿಟಿ ನಂಗಿರ್ಲಿಲ್ಲ. 18 ವಯಸ್ಸಿಗೆ ಮದ್ವೆ ಆಯ್ತು. ಸೊ ಮದ್ವೆ ಮಾಡ್ಕೊಂಡ ನಂತರ ಅವ್ರು ಓದಿಸ್ತೀನಿ ಅಂತ ಹೇಳಿದ್ರು. ಅಪ್ಪ ಓದಿಸ್ತಾರೆ, ಅದೇ ತಾನೇ ಬೇಕಿತ್ತು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ನಾವು ಪಟ್ಟಿರೋ ಕಷ್ಟ ನಮ್ಮ ಮಕ್ಳಿಗೆ ಬೇಡ ಅಂತ ಯೋಚನೆ ಮಾಡ್ತಾರೆ. ಸೊ ಹಂಗಾಗಿ ಒಂದ್ ಸಂಬಂಧ ಬಂತು ಅಂತ ಹೇಳಿದ್ರು. ನೋಡಿದ್ರು 18 ವರ್ಷಕ್ಕೆ ಮದ್ವೆ ಮಾಡಿದ್ರು. ಸೊ 23 ವಯಸ್ಸಿಗೆ ನನ್ಗೆ 3 ಮಕ್ಕಳು, 2 ಅಬಾರ್ಷನ್. ಜೀವನ ಏನೇನು ಅಂತಾನೆ ಗೊತ್ತಿಲ್ಲ. ಸೊ ಅಷ್ಟೊತ್ತಿಗಾಗ್ಲೇ ಇಷ್ಟು ಹೊರೆಗಳು ನನ್ನ ಹೆಗಲ ಮೇಲಿತ್ತು. ಅದಾದ ನಂತರ ಜಾಯಿಂಟ್ ಫ್ಯಾಮಿಲಿ, ಅತ್ತೆ, ಮಾವ, ನಾದಿನಿ, ಮನೆ ತುಂಬಾ ಆಳು ಕಾಳು. ಸೊ ಓದಿನ ಕನಸು ಅಲ್ಲಿಗೆ ಒಂದು ಹಂತಕ್ಕೆ ಮುಗ್ದಿತ್ತು. ಎದೆ ಒಳಗೆಲ್ಲೋ ಒಂದು ಕಿಡಿ ಅನ್ನೋದಿತ್ತು.

ಸೊ ನನ್ನ ಭವಿಷ್ಯನೂ ಮುಗಿತಿಲ್ಲ, ಓದೋ ಕನ್ಸು ಅಷ್ಟ ಅಂತ ಯೋಚನೆ ಮಾಡಿಕೊಂಡು ಮಕ್ಕಳನ್ನ ನೋಡ್ಕೊಂಡು ಮನೆ ಕೆಲಸ ನೋಡ್ಕೊಂಡು ಹಸ್ಬೆಂಡ್ಗೆ ಕೆಲಸದಲ್ಲಿ ಸಪೋರ್ಟಿವ್ ಆಗಿ ಇದ್ದೆ. ಸೊ ನಂತರ ನನ್ನ ಕನ್ಸು ಹಾಗೆ ಉಳಿತಲ್ಲ, ಏನು ಮಾಡ್ತಿಲ್ಲಲ್ಲ ನನ್ನ ಬದುಕು, ಏನಾದ್ರೂ ಮಾಡಬೇಕು ಅಂತ ಮಕ್ಕಳನ್ನ ಫೋಕಸ್ ಮಾಡ್ದೆ. ಸೊ ಮಗಳು ತುಂಬಾ ನನಗೆ ಸಪೋರ್ಟಿವ್ ಆಗಿದ್ಲು, ಏನು ಹೇಳಿದ್ರು ಮಾಡ್ತಾ ಇದ್ಲು. ನಮ್ಮಲ್ಲಿ ಯಾರು ಸಾಧಕರು ಅಂತಾಗ್ಲಿ ಆರ್ಟಿಸ್ಟ್ ಅಂತಾಗ್ಲಿ ಏನೂ ಇಲ್ಲ, ಬಟ್ ಆ ಆಸಕ್ತಿ ಶ್ರದ್ಧೆ ಮತ್ತೆ ಸತತ ಪ್ರಯತ್ನ ಅನ್ನೋದಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಾನು ಮುಂದೆ ಇವತ್ತು ಕೂತಿದ್ದೇನೆ. ಸೊ ಮಗಳು

0: ಹತ್ತನೇ ಕ್ಲಾಸ್ ಅನ್ನು ಅವರು ಚಿತ್ರಕಲೆ ಶುರು ಮಾಡಿದ್ದು. ಸೊ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿವರೆಗೂ ಬೆಳೆದ್ ಬಿಟ್ಲು. ಮತ್ತೆ ಟೇಕೊಂಡಿನಲ್ಲೂ ಕೂಡ ಅವ್ರದ್ದು ಬ್ಲಾಕ್ ಬೆಲ್ಟ್ ಆಗಿದೆ. ತುಂಬಾ ವಿದೇಶಿಗಳನ್ನೆಲ್ಲ ಸುತ್ತಾಡಿ ಬಂದ್ಲು ಇಷ್ಟು ವಯಸ್ಸಿಗೆ. ಮಂಗೋಲಿಯಾ, ಕೇರಳ, ನೇಪಾಳ, ಛತ್ತೀಸ್ಗಢ ಎಲ್ಲ ಕಡೆ ತುಂಬಾ ಕಡೆ ಓಡಾಡಿದ್ಲು. ಸೊ ಅಲ್ಲಿಂದಾನು ಸಾಕಷ್ಟು ಮನೆಯಲ್ಲಿ ಇಡಕ್ ಆಗದೇ ಇರೋಷ್ಟು ಪ್ರಶಸ್ತಿಗಳಿದಾವೆ. ಹೊರಗಿನವರೆಲ್ಲ ಅಪ್ರಿಶಿಯೇಟ್ ಮಾಡಕ್ ಶುರು ಮಾಡಿದ್ರು. ಮನೆಯಲ್ಲಿ ಏನೋ ಒಂದು ಹೆಣ್ಮಗು, ಅವಳನ್ ಯಾಕೆ ಬೇರೆಯವ್ರ ಮನೆಗೆ ಹೋಗೋಳು, ಅವಳನ್ ಯಾಕೆ ಇಷ್ಟೊಂದು ನೀನ್ ಫೋಕಸ್ ಮಾಡ್ತಿದ್ಯಾ ಅನ್ನ ಅಂತ ಟಾರ್ಚರ್ ಮನೆ ಒಳಗಿಂದ ಶುರು ಆಯ್ತು. ಸರಿ, ಅವಳನ್ನ ತಡ ಹಾಕಿದ್ರಿ ನೀವು, ನಿಲ್ಲಿಸಬಹುದು ಹೇಳ್ಕೊಟ್ಟಿ ಪುಟ್ ಮಗಳು. ಸೊ ನನ್ನನ್ನು ತಡ ಹಾಕಕ್ಕಾಗತ್ತಾ ಅಂತ ನನ್ನ ಪ್ರಯಾಣವನ್ನ ಶುರು ಮಾಡಿದೆ.
1: ಟೈಮ್ ಕನ್ಸ್ಟ್ರೆಂಟ್ಸ್ ಇರುತ್ತೆ ಹೆಣ್ಮಕ್ಳಿಗೆ, ಮಕ್ಳು ನೋಡ್ಕೋಬೇಕು, ಫ್ಯಾಮಿಲಿ ನೋಡ್ಕೋಬೇಕು, ಒಂದ್ ಎರಡ್ ಕೆಲಸ ಮಾಡುವಷ್ಟೊತ್ತಿಗೆ ನಮ್ಗೆ ಹಬ್ಬ ಸುಸ್ತು ಅಂತ ಅನ್ಸುತ್ತೆ. ಸೊ ಇಷ್ಟೆಲ್ಲಾ ಹವ್ಯಾಸಗಳನ್ನ ಬೆಳೆಸ್ಕೊಂಡಿದ್ದೀರಲ್ಲ, ಇದು ಹೇಗೆ ಸಾಧ್ಯ ಆಯ್ತು? ಮತ್ತೆ ಈ ಎಲ್ಲಾ ಹವ್ಯಾಸಗಳಲ್ಲಿ ನಿಮ್ಮ ಹೃದಯಕ್ಕೆ ಹತ್ತಿರವಾದ ಕಲೆ ಅಥವಾ ಅಭಿರುಚಿ ಯಾವುದು ಅಂತ?
0: ಹೌದು, ನೀವು ಹೇಳಿದಂಗೆ ನಾನು ಕೂಡ ಮನೆಯಲ್ಲಿ ಎಲ್ಲಾ ಕೆಲಸಗಳನ್ನ ಮಾಡಿಕೊಂಡು ನನಗೂ ಆಯಾಸ ಆಗ್ತಿತ್ತು, ಸುಸ್ತಾಗ್ತಿತ್ತು. ಪ್ರತಿದಿನ ಇಷ್ಟು ಎಷ್ಟು ಮಾಡಿದ್ರು ನಿಮ್ಮನ್ನ ತಿಂದ್ಯಾ, ಬಿಟ್ಟ್ಯಾ, ಹೇಗಿದ್ಯಾ, ನಿಂಗೆ ಆಯಾಸ ಆಗ್ತಿದ್ಯಾ ಅಂತ ಕೇಳೋರು ಯಾರು ಇಲ್ಲ. ಕೊನೆಯವ್ರು ಕೇಳಿದ ಪ್ರಶ್ನೆ ನನ್ನ ಬದುಕನ್ನು ಬದಲಾಯಿಸ್ತು, ನೀನೇನ್ ಮಾಡಿದ್ದು? ಅಂದ್ರೆ ಇದೆಲ್ಲ ಕೆಲಸ ಅಲ್ವಾ, ಅದೆಲ್ಲ ದುಡಿಮೆ ಅಲ್ವಾ, ನನ್ನ ಶ್ರಮ ಅಲ್ವಾ ಹಾಗಿದ್ರೆ? ಸೊ ಹಂಗಾಗಿ ಅವಾಗ ನನ್ನ ಯೋಚನೆ ಮಾಡೋಕ್ ಶುರು ಮಾಡ್ದೆ, ಹೌದು ನಾನು ಏನ್ ಮಾಡ್ತಿದ್ದೀನಿ, ಏನಾದ್ರು ಮಾಡ್ಬೇಕಲ್ವಾ ಬದುಕು. ನನಗೂ ಒಂದು ಹಂತದಲ್ಲಿ ಸಾಕು ಬದುಕು, ಇನ್ನು ಮುಂದುವರ್ಸಕ್ ನನ್ನ ಕೈಲ ಆಗಿಲ್ಲ. ಎಷ್ಟು ನಾನು ಸಾಮಾನ್ಯ ಮನುಷ್ಯಳಲ್ವಾ, ಎಷ್ಟು ನೋವನ್ನು ಅನುಭವಿಸಕ್ಕಾಗತ್ತ? ಏನ್ ಮಾಡ್ಬೇಕು ಅಂತ ಹೇಳಿದಾಗ ಮತ್ತೆ ನಾನು ನನ್ನ ಎಜುಕೇಶನ್ ಕಂಟಿನ್ಯೂ ಮಾಡ್ದೆ. ಪಿ ಯು ಸಿ ಎಜುಕೇಶನ್ ನಿಂತಿತ್ತು, ಮತ್ತೆ ಡಿಗ್ರಿ ಕಟ್ಟದೆ. ಆಗ ಕೊರೋನಾ ಟೈಮ್, ಕೊರೋನಾ ಟೈಮಲ್ಲಿ ಒಂದು ಸ್ಟೇಟಸ್ ಅಲ್ಲಿ ಯಾರೋ ಹಾಕಿದ್ರು, ಮಧುಕು ಕಮ್ಯುನಿಟಿ ಕಾಲೇಜ್ ಅಲ್ಲಿ ಇಂಥದ್ದೇನೋ ಜರ್ನಲಿಸಂ ಕೋರ್ಸ್ ನಡೆಸ್ತಿದ್ದಾರೆ ಅಂತ. ಸೊ ಅಪ್ಲೈ ಮಾಡ್ದೆ. ಅದು ಏಜ್ ಲಿಮಿಟ್ ಇತ್ತು ಅನ್ಸುತ್ತ. ಸೊ ನನ್ನ ಆಸಕ್ತಿಯನ್ನ ನೋಡ್ಕೊಂಡು ಅವರು ನನ್ನ ರಿಕ್ವೆಸ್ಟ್ ಇದೆಲ್ಲ ಲೆಟರ್ ಎಲ್ಲ ಬರೆದಿದ್ನಲ್ಲ, ಸೊ ಅವರು ನನ್ನ ಆಸಕ್ತಿಯನ್ನ ನೋಡ್ಕೊಂಡು ನನ್ಗೆ ಅವಕಾಶ ಕೊಟ್ರು ಕಲಿಕೆಗೆ. ಆನ್ಲೈನ್ ಅಲ್ಲೇ ಕಲ್ತಿದ್ದು, ಆನ್ಲೈನ್ ಅಲ್ಲಿ ಕಲಿತಾನೆ ನನ್ಗೆ ಬರವಣಿಗೆಗೆ ಅವಕಾಶ ಸಿಕ್ತು. ಪ್ರತಿ ವಾರ ನಾನು ಅಂಕಣಗಳನ್ನ ಬರೆಯಕ್ ಶುರು ಮಾಡ್ದೆ. ಟೈಟಲ್ ಹಾದಿಯೇ ತೋರಿದ ಹಾದಿ ಅನ್ನೋ ಅಂಕಣದಲ್ಲಿ ಕಥೆಯೂ ಅಲ್ಲ ಚಿತ್ರವೂ ಅಲ್ಲ, ಸೊ ಆ ಟೈಟಲ್ ಅಲ್ಲಿ ಅಂಕಣಗಳನ್ನ ಬರಿತಾ ಹೋದೆ. ಸೊ ಜನ ಗುರ್ತಿಸಕ್ ಶುರು ಮಾಡಿದ್ರು, ಬರಹಗಾರ್ತಿ ಅಂತ ಗುರ್ತಿಸಕ್ ಶುರು ಮಾಡಿದ್ರು. ಸೊ ಪ್ರತಿ ವಾರ ಒಂದೊಂದು ಅಂಕಣ ಬರೀಬೇಕಲ್ಲ, ಕಮಿಟ್ ಆಗಿದ್ದೀನಿ, ಸೊ ಬರೀಲೇಬೇಕು. ಸೊ ನಾನು ಹಾದಿಯಲ್ಲಿ ಹೋಗ್ತಾ ಬರ್ತಾ, ನನ್ಗೆ ಯಾರು ಸಿಕ್ಕಿದ್ರೆ ಇವಾಗನೂ ಅಷ್ಟೇನಾದ್ರೂ ಗಾಡಿಯಲ್ಲಿ ಹೋಗ್ತಾ ಬರ್ತಾ ನಿಲ್ಸಿದ್ರೆ ಸಡನ್ ಆಗಿ ಮಕ್ಳು ಅಮ್ಮ ನೋಡಿ ನಿನ್ ಫ್ರೆಂಡ್ ಅಂತಾರೆ ಯಾರನ್ನಾದ್ರು, ಯಾರು ವಿಶೇಷವಾಗಿ ಕಾಣಿಸ್ತಾರೆ ಅವ್ರು ನನ್ಗೇನೋ ಸ್ಪೆಷಲ್ ಅನ್ನಿಸತ್ತೆ, ಅವ್ರು ನಿಜವಾದ ಸಾಧಕರು ಅಂತ ನನಗೆ ಅನ್ನಿಸತ್ತೆ.
1: ಜ್ಯೋತಿಯವರೇ, ನಿಮ್ಮ ಅಂಕಣ, ಲೇಖನಗಳು, ಬರಹಗಳು ಸಮಾಜದಲ್ಲಿ ಯಾವ ರೀತಿಯ ಬದಲಾವಣೆ ತರಬೇಕು ಅನ್ನೋದು ನಿಮ್ಮ ಆಶಯ?
0: ಯಾರನ್ನು ಕೇವಲವಾಗಿ ನೋಡಬಾರದು, ಎಲ್ಲರೂ ಸಮಾನರು. ಸೊ ಪ್ರತಿಯೊಬ್ಬರಿಗೂ ಬದುಕೋ ಅವಕಾಶ ಇದೆ, ಸೊ ಅದನ್ನ ಕಲ್ಪಿಸ್ಕೊಡ್ಬೇಕು. ಯಾರು ನಿರಾಶವಾದಿಗಳಾಗ್ಬಾರ್ದು. ಕಷ್ಟಗಳು ಬರತ್ತಾ, ಪ್ರತಿಯೊಬ್ಬರಿಗೂ ಕಷ್ಟಗಳು ಬರತ್ತಾ, ಸೊ ಅಷ್ಟಕ್ಕೇನೆ ಬದುಕು ಮುಗ್ದೋಯ್ತು ಅಂತ ಯೋಚನೆ ಮಾಡಬಾರ್ದು. ಪ್ರತಿಯೊಂದನ್ನ ನಾವೇ ಫೇಸ್ ಮಾಡಿ ನಾವೇ ಅನುಭವಿಸಿ ಕಲ್ತ್ಕೊಳ್ತೀವಿ ಅನ್ನೋದು ಅಷ್ಟು ಸಮಯ ನಮ್ಗಿಲ್ಲ ಅಂತ ಭಾವಿಸ್ತಾನೆ. ಸೊ ಬೇರೆಯವರಿಂದನೂ ಕೂಡ ನಾವು ಕಲಿಬಹುದು. ಈ ಅಂಕಣ ಬರಹಗಳು ಏನ್ ಸಹಾಯ ಆಗತ್ತೆ ಅಂದ್ರೆ, ಒಂದ್ ಎರಡ್ ಮೂರು ಅಂಕಣಗಳನ್ನ ಓದಿದ್ರೆ ಸಾಕು, ನಮ್ಮ ಬದುಕು ಸುಲಭ ಅಂತ ಅನ್ನಿಸ್ಬಿಡತ್ತ. ಬೇರೆಯವರೆಲ್ಲ ಎಷ್ಟು ಕಷ್ಟ ಪಡ್ತಿರುವಾಗ ಒಂದು ಮೂರ್ನಾಲ್ಕು ಜನರ ಜೊತೆ ನಾವು ಹೊರಗಡೆ ನಮ್ಮ ಮನೆಯಿಂದ ಆಚರಣೆ ಬರಲ್ಲ, ನಾವು ಒಂದ್ ಮೂರ್ನಾಲ್ಕು ಜನರ ಜೊತೆ ಮಾತಾಡಿದಾಗ ಗೊತ್ತಾಗತ್ತ ನಮ್ಮ ಬದುಕೆ ಸುಲಭ.
1: ಇವರಿಂದ ಅನ್ಸಿದ್ಯಾ ಜ್ಯೋತಿ, ಈಗ ನೀವು ಲೇಖನಗಳು ಬರೀತಾ ಇದ್ದೀರಾ, ಎಲ್ಲರನ್ನು ಭೇಟಿ ಮಾಡ್ತಿದ್ದೀರಾ, ನಮ್ ಲೈಫ್ ಇವರಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಸುಲಭವಾಗಿದೆ ಅಂತ ಅನ್ಸಿದ್ಯಾ?
0: ಖಂಡಿತ ಖಂಡಿತ. ಮೊದಲಿಗೆ ನನ್ ಬದುಕೆ ನನ್ಗೆ ತುಂಬಾ ದೊಡ್ಡ ಬೆಟ್ಟ ಅನ್ನೋ ಹಂಗೆ ಕಾಡ್ತಿತ್ತು. ಯಾವಾಗ ನಾನು ಓಡಾಟ ಮಾಡಕ್ ಶುರು ಮಾಡ್ದೆ ಅವಾಗ ಅನ್ನಿಸಿದ್ದು ನನ್ಗೆ ನನ್ನ ಕಷ್ಟ ಏನೇನು ಅಲ್ಲ ಅಂತ.
1: ಈಗ ಸಿಟಿಜನ್ ಜರ್ನಲಿಸ್ಟ್ ಆಗಿ ನಿಮ್ಗೆ ಸಮಾಜದ ಯಾವ ವಿಷಯಗಳು ನಿಮ್ಮನ್ನ ಜಾಸ್ತಿ ಕಾಡುತ್ತೆ ಜ್ಯೋತಿ?
0: ತುಂಬಾ ದೇವದಾಸಿ ಮಹಿಳೆಯರನ್ನ ಭೇಟಿ ಮಾಡಿದ್ದೀನಿ, ಆದಿವಾಸಿ ಜನರನ್ನ, ಕಾಡಲ್ಲಿ ವಾಸ ಮಾಡುವಂತವರನ್ನ, ಸಿದ್ಧಿ ಸಮುದಾಯ, ಜೇನು ಕುರುಬರು, ಕಾಡು ಕುರುಬರು, ಈ ತರ ನೆಲೆನೇ ಇಲ್ದೇ ಇರುವಂತವ್ರು ಊರಿಂದ ಊರಿಗೆ. ಅವ್ರು ಒಂದು ಸಲ ನಾಗರಹೊಳೆ ಅಭಯಾರಣ್ಯಕ್ಕೆ ಅಲ್ಲಿ ಹೋದಾಗ ಜೇನು ಕುರುಬರು ಕಂಡಿದ್ದು. ಮನುಷ್ಯರನ್ನ ಕಂಡ್ರೆ ಓಡಿ ಹೋಗ್ತಾರೆ. ಯಾವ ಕಾಲಘಟ್ಟದಲ್ಲಿ ನಾವು ಬದುಕ್ತಿದ್ದೀವಿ?
1: ತುಂಬಾ ಕಡೆ ಪ್ರಯಾಣ ಮಾಡಿದ್ದೀರಲ್ಲ, ಅದ್ರ ಬಗ್ಗೆ ಏನಾದ್ರೂ ದಾಖಲಿಸ್ಕೊಂಡಿದ್ದೀರಾ, ಬರ್ಕೊಂಡಿದ್ದೀರಾ ಅವರ ಜೀವನ ಪಯಣದ ಬಗ್ಗೆ ಎಲ್ಲ?
0: ಖಂಡಿತ ಮ್ಯಾಮ್, ಈ ಜರ್ನಿ ಆಫ್ ಜ್ಯೋತಿ ಅನ್ನೋ ಒಂದು ಪುಸ್ತಕ ಬಿಡುಗಡೆ ಆಗಿದ್ದೆ. ಆ ನಿಟ್ಟಿನಲ್ಲಿ ಏನಮ್ ಕರ್ನಾಟಕದಾದ್ಯಂತ ಮೂಲೆ ಮೂಲೆಗಳು, 31 ಜಿಲ್ಲೆಗಳನ್ನ ನಾನು ಓಡಾಟ ಮಾಡಿದೆ ಒಬ್ಳೆ. ಸೊ ಆ ಅಂಕಣ ಬರಹಗಳಾಗಿ ಬರ್ತಿದ್ದನ್ನ ಅದೊಂದು ಯಾಕೆ ದಾಖಲೆ ಆಗಿ ಉಳಿಬಾರ್ದು? ಒಂದ್ ಹೆಣ್ಮಗ್ಳು ಈಗ ಇಷ್ಟೊಂದೆಲ್ಲ ಸಂಸಾರದ ಹೊರೆಗಳನ್ನ ಕಟ್ಕೊಂಡು ಸಣ್ಣ ನೋವಿಗೂ ಅಪ್ಪ

0: ಅಂತ ಹೇಳ್ತಿದ್ದೆ ನಾನು. ನಾನು ಸಣ್ಣ ಹೋಗಿ ನನ್ನ ನಮ್ಮ ಅಪ್ಪ ಬೇಕು ಅಂತ ಹತ್ಕೊಂಡು ಕೂತ್ಕೊಳ್ದು ಅಂತವಳು ಮನೆಯಿಂದ ಹೊರಗೆ ಹೋಗಿ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳು ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡಿ ಅಂಕಿನ ಬರಿಬೇಕು ಅಂತ ಹೇಳಿದ್ರೆ ಸುಲಭದ ಕೆಲಸ ಅಲ್ಲ, ಅದು ನನ್ನಂತೊಳಗೆ ಸುಲಭ ಅಲ್ಲ. ಸೊ ಅದು ಬೇರೆಯವರಿಗೆ ಮಾರ್ಗದರ್ಶನ ಆಗಬಹುದು, ಇಂಥದ್ದಾರು ಮಾಡಿದಾರ ಅಂತ ಹೇಳಿದ್ರೆ ನಾವು ಯಾಕೆ ಮಾಡಬಾರ್ದು ಅಂತ ಬೇರೆಯವರಿಗೂ ಅದು ಸ್ಫೂರ್ತಿ ಆಗಬಹುದು. ಆ ನಿಟ್ಟಿನಲ್ಲಿ ಜರ್ನಿ ಆಫ್ ಜ್ಯೋತಿ ಅನ್ನೋದನ್ನ ದಾಖಲೆ ಮಾಡಿದ್ದು.
1: ಓಕೆ, ಜ್ಯೋತಿ ಅವರೇ, ಇನ್ನೊಂದು ತುಂಬಾ ಗಮನಾರ್ಹ ಸಾಧನೆ ನಿಮ್ದು, ನಿಮ್ಗೆ ಅದಕ್ಕೋಸ್ಕರನೇ ಸುಮಾರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್, ಅಬ್ದುಲ್ ಕಲಾಂ ಬುಕ್ ಆಫ್ ರೆಕಾರ್ಡ್ಸ್ ಅದ್ರದೆಲ್ಲ ಅವಾರ್ಡ್ಸ್ ಬಂದಿದೆ. ಕುಂಭಕಲೆ, ನೀವು ಅದರಲ್ಲೂ ನೀವು ಮಿನಿಯೇಚರ್ ಆರ್ಟ್ಸ್ ನ ಮಾಡ್ತೀರಾ ಮಣ್ಣಲ್ಲಿ ಅಂತ, ಈ ನಿಟ್ಟಿನಲ್ಲಿ ಹೇಗೆ ನಿಮ್ಮ ಆಸಕ್ತಿ ಬೆಳೆಯಿತು?
0: ಅದು ಈ ಕೊರೋನಾ ಟೈಮ್ ಅಲ್ಲ ಮ್ಯಾಮ್, ಕೊರೋನಾ ಬಂದು ಏನೋ ಯಾರಿಗೂ,
1: ಕೊರೋನಾ ಇಸ್ ಲೈಕ್ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ಬೋದೇನೋ.
0: ಖಂಡಿತ ಹೌದು, ಆ ಟೈಮ್ ನ ಯುಟಿಲೈಸ್ ಮಾಡ್ಕೊಂಡ್ವಿ ಅಷ್ಟೇ. ಏನಾದ್ರೂ ಕಲಿಬೇಕು, ಸುಮ್ಮನೆ ನಂಗಂತೂ ಸುಮ್ಮನೆ ಕೂರೋಕ್ಕಾಗಿಲ್ಲ. ಒಂದು ದಿನ 24 ಗಂಟೆ ಕಳೀತು ಅಂದ್ರೆ ನಾನು ಈ ದಿನವನ್ನ ಹೆಂಗ್ ಉಪಯೋಗಿಸ್ಕೊಂಡಿದ್ದೀನಿ, ಸೊ ನಂಗ ಆದ ಯೋಚನೆ ಮಾಡಿದ್ರೆ ರೀಕಾಲ್ ಮಾಡ್ಕೊಳ್ತೇನೆ. ಸೊ ಹಂಗಾಗಿ ಒಂದು ನಂದಿನಿ ಲೇಔಟ್ ಅಲ್ಲಿ ಒಂದು ಕಾರ್ಯಕ್ರಮ ಶುರು ಆಯ್ತು, ಒಂದು 3 ಮಂತ್ಸ್ ಕೋರ್ಸ್ ಅನ್ನ ಶುರು ಆಯ್ತು, ಜಾಯ್ನ್ ಆದ ಅದಕ್ಕೆ. ಸೊ ಅವಾಗ ಈ ಮಣ್ಣಿನದ್ದು ಕಲಾಕೃತಿಗಳನ್ನ ಹೇಳ್ಕೊಡಕ್ ಶುರು ಮಾಡಿದ್ರು. ಅಲ್ಲಿನ ಇನ್ನೂ ಹೆಚ್ಚು ಕಲಿಬೇಕು ಅಂತ ಶುರು ಆಯ್ತು. ಆಮೇಲೆ ಬಿಡದಿಯಲ್ಲಿ ಕೂಡ ಇದ್ರದೊಂದು ಟ್ರೈನಿಂಗ್ ಸೆಂಟರ್ ಇದೆ, ಸೊ ಅಲ್ಲಿ ಜಾಯ್ನ್ ಆಗಿತ್ತು. ಅದಾದ ನಂತರ ಮಣ್ಣಲ್ಲಿ ನಂಗೆ ಮಾಡ್ತು ತುಂಬಾ ಪುಟ್ಟದ ನಂಗೆ ತುಂಬಾ ಇಷ್ಟ ಆಗ್ತಿತ್ತು, ಎಲ್ಲರೂ ದೊಡ್ಡದು ಮಾಡೇ ಮಾಡ್ತಾರೆ. ಸೊ ನಂಗೆ ಪುಟ್ಟದಂದ್ರೆ ತುಂಬಾ ಏನೋ ಖುಷಿ ಮಾಡ್ಬೇಕು, ಇನ್ನೂ ಎಷ್ಟು ಚಿಕ್ಕದಾಗತ್ತೆ, ಇನ್ನೂ ಎಷ್ಟು ಚಿಕ್ಕದ್ ಮಾಡಬಹುದು ಅಂತ ಟ್ರಯಲ್ ಮಾಡ್ತಾ ಇನ್ನೊಮ್ಮೆ ಮಾಡ್ಬೇಕು ಅಂತ ಯೋಚನೆ ಮಾಡ್ದೆ ಅಂತತೀನಿ ನಾನು. ಅದು ಕೊನೆಗೆ 1.2 ಸೆಂಟಿಮೀಟರ್ ಆಗಿ ವಿಶ್ವದಾಖಲೆ ಹೆಸರಾಗಿ.
1: ಓಕೆ, ಸೊ 1.2 ಸೆಂಟಿಮೀಟರ್ ಅಲ್ಲಿ ಗಣಪತಿ ಮಾಡಿರೋದು. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಏನಕ್ಕೆ ನಿಮ್ಗೆ?
0: ಅದು ವಾದ್ಯ ಗಣಪತಿಗಳನ್ನ ಮಾಡಿದ್ದ, 5 ವಾದ್ಯ ಗಣಪತಿಗಳನ್ನ ಮಾಡಿದ್ದ, ಅದಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಯ್ತು.
1: ಈ ಕುಂಭಕಲೆಯಲ್ಲಿ ನೀವು ಏನೇನು ಆಕೃತಿಗಳನ್ನ, ಕಲಾಕೃತಿಗಳನ್ನ ಮಾಡ್ತೀರಾ ಜ್ಯೋತಿ?
0: ಎಲ್ಲಾ ತರದ್ದು ಮಾಡ್ತೇನೆ ಮ್ಯಾಮ್, ಗಣಪತಿ ಮಕ್ಕಳು ಆಡುವಂತದ್ದು, ಆಟಿಕೆಗಳನ್ನ ಅಡಿಗೆ ಮಾಡುವ ಹಾಗೆಲ್ಲ ಬಳಸ್ತಿದ್ರಲ್ಲ, ಮಡಿಕೆ ಪ್ಲೇಟ್, ಸ್ಪೂನು, ಕುಕ್ಕರ್ ಆ ತರದ್ದು. ಮಕ್ಕಳಿಗೆ ಈಗಾಗಲೇ ಇಷ್ಟ ಆಗುವಂತದ್ದು ಫಿಶ್, ಒಂಟೆ, ಆಮೆ, ಕುದುರೆ, ಈ ತರದ್ ಏನ್ ಬೇಕಿದ್ರು ಮಾಡಬಹುದು, ಇಂಥದೇ ಮಾಡ್ಬೇಕು ಅಂತ ಪರ್ಟಿಕ್ಯುಲರ್ ಇಷ್ಟ ಮಾಡ್ಬೇಕಂತಾನೆ ಇಲ್ಲ, ನಮ್ಗೆ ಯಾವ ತರದ್ದು ಆಲೋಚನೆಗಳು ಬರುತ್ತೆ ನಮ್ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು.
1: ಈಗ ಮಣ್ಣು ಕುಂಭಕಲೆ ಅಂದ್ರೆ ಒಂದು ಪರಂಪರೆಯೊಂದಿಗೆ ಸಾಕ್ತಾ ಬಂದಿರೋದು, ಅದಕ್ಕೆ ನೀವು ಮಾಡರ್ನ್ ಟಚ್ ಕೊಡೋಕೆ ಏನಾದ್ರು ಯೋಚನೆಗಳನ್ನ ಮಾಡ್ತೀರಾ ಜ್ಯೋತಿ ಯಾವಾಗ?
0: ಖಂಡಿತ ಮಾಡ್ಬೋದು ಮ್ಯಾಮ್. ಗಣಪತಿ ಅಂತ ಹೇಳಿದ್ರೆ ನಾವು ಪೂಜೆಗಷ್ಟಾರ್ ಹಿಂಗೆ ಇರ್ಬೇಕು ಅಂತೆಲ್ಲ ಯೋಚನೆ ಮಾಡ್ತೀವಿ. ಗಣಪತಿ ಕೂಡ ಈಗಿನ ಕಾಲಕ್ಕೆ ಅದು ಗಣಪತಿ ಕೂಡ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ತಿರೋ ತರದ್ದು, ಹಿಂಗೆ ಹಿಂಗೆ ನಮ್ಮ ಆಲೋಚನೆಗೆ ಬಿಟ್ಟಿದೆ, ಹೇಗ್ ಬೇಕಾದ್ರೆ ಹಾಗೆ ಕ್ರಿಯೇಟ್ ಮಾಡಬಹುದು.
1: ಓಕೆ, ಈ ಆಲೋಚನೆಗಳು ಹೇಗ್ ಬರುತ್ತೆ ಲೈಕ್ ಕುತ್ಕೊಂಡಿದ್ದಾಗ?
0: ನೋಡ್ತಾ ಇರ್ಬೇಕು ಮ್ಯಾಮ್, ಕೇಳಿಸ್ಕೊತಿರ್ಬೇಕು,
1: ಅಬ್ಸರ್ವೇಷನ್,
0: ಮೇನ್ ಅಬ್ಸರ್ವೇಷನ್.
1: ಈ ಕಲೆಯ ಮೂಲಕ ಮಹಿಳೆಯರಿಗೆ ನೀವು ಹೇಳೋದಕ್ಕೆ ಏನಾದ್ರು ಇಷ್ಟಪಡ್ತೀರಾ?
0: ಮುಗ್ದೋಯ್ತು ಲೈಫ್ ಅಂತ ಅನ್ಕೋಬೇಡಿ, ಯಾವಾಗ ಮುಗ್ದೋಯ್ತು ಅಂತ ಅನ್ಕೊಳ್ತೀರಾ ಆಗ ರೀಸ್ಟಾರ್ಟ್ ಆಗತ್ತೆ. ಸೊ ಬದುಕನ್ನ ಅವಾಗ ನೀವು ಕಟ್ಕೊಳಕ್ಕೆ ಶುರು ಮಾಡ್ಬೇಕು. ಈ ಕುಂಭಕಲೆ ಅಂತ ಹೇಳಿದ್ರೆ ಇದ್ರಲ್ಲಿ ಆಭರಣಗಳನ್ನ ಕೂಡ ಇತ್ತೀಚೆಗೆ ತುಂಬಾ ಟ್ರೆಂಡಿಂಗ್ ಅಲ್ಲಿರೋದು ಮಣ್ಣಿನ ಆಭರಣಗಳು. ಸೊ ಅದನ್ನ ಕಲಿತು ನೀವು ಮನೆಯಲ್ಲೇ ಮಾಡಿ ಮಾರ್ಕೆಟಿಂಗ್ ಆನ್ಲೈನ್ ಅಲ್ಲಿ ಶುರು ಮಾಡಬಹುದು, ನಿಮ್ಮ ಬದುಕನ್ನು ಮನೆಯಲ್ಲೇ ಇದ್ದು ಕೂಡ ಸ್ವಾವಲಂಬಿಯಾಗಿ ಬದುಕನ್ನ ಕಟ್ಕೊಳ್ಬಹುದು. ಸೊ ಆಸಕ್ತಿ ಆ ಕುಂಭಕಲೆ ಅಂತ ಒಂದೇ ಅಲ್ಲ, ನಿಮ್ಮ ಆಸಕ್ತಿ ಯಾವುದೇ ಕ್ಷೇತ್ರ ಆದ್ರೂ ಕೂಡ. ಸೊ ನೀವು ಶುರು ಮಾಡಿ, ಆಗ ಅವಕಾಶ ಇಲ್ಲ, ಅದಿದ್ರ ಮಾಡ್ತಿದ್ದ, ಇಷ್ಟ ಅನುಕೂಲ ಇದ್ದಿದ್ರ ಮಾಡ್ತಿದ್ದ, ನಮ್ಮ ಮನೇಲಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದ್ದಿದ್ರ ಮಾಡ್ತಿದ್ದ, ನೆಪಗಳನ್ನ ಹೇಳೋದನ್ನ ದಯವಿಟ್ಟು ಬಿಟ್ಬಿಡಿ, ಶುರು ಮಾಡಿ. ನೀವು ಶುರು ಮಾಡಕ್ ಒಂದ್ ಹೆಜ್ಜೆ ಇಡಿ, ತಂತಾನೆ ಅದು ನಿಮಗೆ ದಾರಿ ತೋರಿಸ್ತಾ ಹೋಗತ್ತ.
1: ಹೌದು, ಅನೇಕ ಅವಾರ್ಡ್ಸ್ ಗಳು ಬಂದಿದಾವೆ ಜ್ಯೋತಿ ನಿಮ್ಗೆ, ಅಂದ್ರೆ ದೊಡ್ಡ ಮಟ್ಟದಲ್ಲೇ ಸಾಧನೆ ಮಾಡಿದ್ದೀರಾ ನೀವು. ಸೊ ಈ ಅವಾರ್ಡ್ಸ್ ಗಳನ್ನ ತಗೊಳ್ಳುವಾಗ ನಿಮ್ಗೆ ಏನ್ ಭಾವನೆ ಮೂಡುತ್ತೆ?
0: ಅವಾರ್ಡ್ ಅಂತ ಹೇಳಕ್ ನನ್ಗಿಂತೂ ಹೆಚ್ಚು ಖುಷಿ ಪಡೋದು ನನ್ನ ತಂದೆ ತಾಯಿ. ಸೊ ಈ ವಯಸ್ಸಲ್ಲಿ ಮತ್ತೆ ನನ್ನ ಅದನ್ನ ಬದುಕನ್ನ ರೀಕ್ರಿಯೇಟ್ ಮಾಡ್ಕೊಂಡು ಮತ್ತೆ ನನ್ನ ಬದುಕನ್ನ ಈ ಹಂತಕ್ಕೆ 4 ಜನ ಗುರುತಿಸೋ ಹಂಗಾಗಿ ಅವ್ರು ಖುಷಿ ಪಡ್ತಾರಲ್ಲ, ಅದು ನನ್ಗೆ ಹೆಮ್ಮೆ ಅನ್ಸುತ್ತೆ. ನಾನು ಅವ್ರ ಮಗಳಾಗಿ ಹುಟ್ಟಿ ನನ್ನಲ್ಲಿ ಒಂದು ಸಾರ್ಥಕ ಭಾವ ಮೂಡುತ್ತೆ.
1: ಮುಂದಿನ ದಿನಗಳಲ್ಲಿ ನಿಮ್ಮ ಕಲೆ, ಸಾಹಿತ್ಯ ಮತ್ತೆ ಸಾಮಾಜಿಕ ಪಯಣ ಯಾವ ದಿಕ್ಕಿನಲ್ಲಿ ಸಾಗ್ಬೇಕು ಅಂತ ನೀವು ಕನಸು ಕಾಣ್ತೀರಾ?
0: ಇದು ಮುಂದುವರಿಸ್ಕೊಂಡು ಹೋಗ್ತೇನೆ, ನಾನು ನಿಲ್ಲಿಸೋದಿಲ್ಲ. ಇದ್ರ ಜೊತೆಗೆ ಮಕ್ಕಳಿಗೆ ನಾನ್ ಕಲ್ತಿದ್ದನ್ನ ನನ್ನ ಜೊತೆಗೆ ಮರ ಆಗ್ಬಾರ್ದು. ಈಗಿನ ಕಾಲದಲ್ಲಿ ಮಣ್ಣು ಮುಟ್ಟೋಕೆ ಬಿಡಲ್ಲ ಪೇರೆಂಟ್ಸ್, ಇನ್ಫೆಕ್ಷನ್ ಆಗ್ಬಿಡತ್ತೆ, ಇನ್ನೇನೋ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಮನೆ ಒಳಗೆ ಕೂಡ ಚಪ್ಪಲಿ ಹಾಕೊಂಡು ಓಡಾಡಿಸ್ತಾರೆ ಮಕ್ಕಳನ್ನ. ಸೊ ಹಂಗಿರುವಾಗ ನಾನು ಮಕ್ಕಳಿಗೆ ಮತ್ತೆ ಆ ಬಾಂಧವ್ಯ, ಮಣ್ಣಿನ ಜೊತೆ ಬಾಂಧವ್ಯ ಮತ್ತೆ ಕನೆಕ್ಟ್ ಮಾಡ್ಬೇಕು,

0: ಶಾಲೆಗಳಿಗೋಗಿ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಮಕ್ಕಳು ಮಣ್ಣ ಮಟ್ಟಕ್ಕೆ ಎಷ್ಟು ಖುಷಿಯಾಗಿರ್ತಾರಂತ ಹೇಳಿದ್ರೆ ನೀವು ಯಾವ್ದು ಮಾಲ್ ಅಲ್ಲಿ ಇಲ್ಲಿ ಏನ್ ಕರ್ಕೊಂಡ್ರು ಅಷ್ಟು ಖುಷಿಯಾಗಿರಲ್ಲ. 5 ನಿಮಿಷ ಮಣ್ಣಲ್ಲಿ ಆಟ ಆಡಕ್ ಬಿಟ್ಬಿಡಿ, ಎಷ್ಟು ಅವ್ರ ಗಲೀಜಾಗ್ಲಿ ಏನಾಗ್ಲಿ ತಲೆ ಮೇಲೆ ಸುರ್ಕೊಂಡು. ನಮ್ ಪಾಪ ಒಬ್ಳಿದಾಳೆ ತಮ್ಮನ ಮಗ್ಳು, ಮಣ್ಣ ಯಾವಾಗ ಕಾಲ್ ಮಾಡಿದ್ರು ಅತ್ತ ನಂಗೆ ಹೇಳ್ಕೊಡು, ಗಣಪತಿ ಮಾಡೋದು ಹೇಳ್ಕೊಡು, ಮಣ್ಣು ತಗೋಬಾ ಮಣ್ಣು ತಗೋಬಾ ಅಂತಿರ್ತಾಳ. ಸೊ ಅಷ್ಟು ಖುಷಿ ಪಡ್ತಾರ ಮಕ್ಳು. ನಾವ್ ಅದನ್ನೆಲ್ಲ ಬಿಟ್ಬಿಟ್ಟು ನಾವ್ ಯಾವ್ದೋ ಮಾಲಕ್ ಕರ್ಕೊಂಡು ಹೋಗ್ತೀವಿ ಖುಷಿಯಾಗಿರ್ಲಿ ಅಂತ.
1: ಮಕ್ಕಳಿಗೆ ಕಲಿಸೋ ನಿಟ್ಟಿನಲ್ಲಿ ಏನಾದ್ರೂ ಕನಸುಗಳು ಗುರಿಗಳನ್ನ ಇಟ್ಕೊಂಡಿದ್ದೀರಾ?
0: ಖಂಡಿತ ಮ್ಯಾಮ್, ಈಗ ಅದನ್ನೇ ಪ್ಲಾನ್ ಮಾಡ್ತಿದ್ದೀನಿ. ಶಾಲೆಗಳಿಗೆ ಹೋಗಿ ಮಕ್ಕಳಿಗೆಲ್ಲ ಮತ್ತೆ ಅದನ್ನ ಹೇಳ್ಕೊಡ್ಬೇಕು ಅನ್ನೋದು ಕನಸಿದೆ.
1: ಓಕೆ, ಈಗ ಈಗಿನ ಕಾಲದ ಯುವತಿಯರು ಅಥವಾ ಮಹಿಳೆಯರು ಸ್ವಂತ ಕೌಶಲ್ಯದ ಮೇಲೆ ನಂಬಿಕೆ ಇಟ್ಟು ಮುಂದೆ ಬರಬೇಕು ಅಂದ್ರೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ? ಕೆಲವರಿಗೆ ಡೌಟ್ ಇರುತ್ತೆ, ಓ ನಾನು ಇದು ಸ್ಟಾರ್ಟ್ ಮಾಡಿದ್ರೆ ಸಕ್ಸಸ್ ಆಗುತ್ತೋ ಇಲ್ವೋ, ಫೇಲ್ಯೂರ್ ಆದ್ರೆ ಏನ್ ಮಾಡೋದು, ಬೇರೆಯವ್ರು ಏನ್ ಆಡ್ಕೋತಾರೆ, ಹಿಂಗೆಲ್ಲ ಡೌಟ್ಸ್ ಗಳನ್ನ ಇಟ್ಕೊಂಡಿರ್ತಾರೆ. ಸೊ ಆಬ್ವಿಯಸ್ಲಿ ಇಷ್ಟೊತ್ತು ನೀವು ನಮ್ಮ ಹತ್ರ ಮಾತಾಡಿದ್ದೀರಾ, ಸೊ ಇದೇ ಒಂದು ಲೈವ್ ಎಕ್ಸಾಂಪಲ್ ಅವರಿಗೆ ಹೇಳ್ಬೇಕಾಗಿರುವಂತದ್ದು. ಬಟ್ ನಿಮ್ಮ ಸಲಹೆಗಳೇನಾದ್ರೂ ಇದ್ರೆ ಅವರಿಗೆ?
0: ಖಂಡಿತ ಶುರು ಮಾಡಬಹುದು. ಶುರು ಮಾಡಕ್ಕೆ ಮುಂಚೆ ಬೇರೆಯವ್ರು ಯಾರಾದ್ರು ಮಾಡಿರ್ತಾರಲ್ಲ ಅವ್ರ ಕಡೆ ಒಂದಷ್ಟು ಅನುಭವಗಳನ್ನ ತಗೊಳ್ಬೇಕಾಗತ್ತೆ. ಸೊ ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗತ್ತೆ, ಏನೇನ್ ಮಾಡ್ಬೇಕು ಅನ್ನೋ ಒಂದು ಯೋಜನೆಗಳನ್ನ ಇಟ್ಕೊಂಡು ಶುರು ಮಾಡ್ಬೇಕಾಗತ್ತೆ. ಖಂಡಿತ ಒಳ್ಳೇದಾಗತ್ತೆ, ಪ್ರಯತ್ನ ಮಾಡ್ಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಯತ್ನ ಮಾಡ್ಬೇಕು, ನಮ್ಮಲ್ಲಿ ನಮ್ಮ ನಂಬಿಕೆ ಇರ್ಬೇಕು.
1: ಇಷ್ಟೆಲ್ಲ ಹವ್ಯಾಸಗಳನ್ನ ಒಟ್ಟಿಗೆ ಒಗ್ಗೂಡಿಸ್ಕೊಂಡಿರೋ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗ್ ಮಾಡ್ತೀರ ಜೋ?
0: ಟೈಮ್ 24 ಗಂಟೆ ಇದೆ ಮ್ಯಾಮ್. ಸುಮಾರಿಗಳಿಗೂ 24 ಗಂಟೆ, ಸಾಧಕರಿಗೂ 24 ಗಂಟೆ ಅಂತ ಹೇಳ್ತಾರಲ್ಲ.
1: ಓಕೆ,
0: ಖಂಡಿತ ಇನ್ನೂ ಟೈಮ್ ಇದೆ ನನ್ಗೆ, ಇನ್ನು ಏನಾದ್ರೂ ಮಾಡ್ಬೇಕು ಅಂತ. ಜೊತೆ ಜೊತೆಗೆ ಸಂಗೀತ ಕೂಡ ಕಲಿತಾ ಇದ್ದಾನೆ.
1: ಓಕೆ, ಯಂಗ್ ಏಜ್ ಅಲ್ಲಿ ಏನೇನ್ ಸಾಧ್ಯ ಆಗಿಲ್ಲ ನಿಮ್ಗೆ ಮಾಡಕ್ಕೆ, ಈಗ ಎಲ್ಲ ಆಸೆಗಳನ್ನ ಕನಸುಗಳನ್ನ ಪೂರ್ತಿ ಮಾಡ್ತಾ ಇದ್ದೀರಾ?
0: ಖಂಡಿತ.
1: ಓಕೆ, ನಿಮ್ಮ ಜರ್ನಿಯಲ್ಲಿ ನೀವು ಕಲ್ತ್ಕೊಂಡಿರುವಂತ ಅತ್ಯಂತ ದೊಡ್ಡ ಪಾಠ?
0: ನಾವು ಬರೀ ಪುಸ್ತಕದಲ್ಲಿ ಓದ್ತೀವಿ ಮನುಷ್ಯರು, ಯಾಕಂದ್ರೆ ಮನುಷ್ಯರ ಓಡ್ ಹೋಗ್ತಾರ ಹೆದರ್ಕೊಂಡು. ಮತ್ತೆ ಯಾವುದೋ ಒಂದು ಸಮುದಾಯ, ಬುಡಕಟ್ಟು ಸಮುದಾಯನೋ ಬೇಡ ಜಂಗಮ ಅಂತ, ಅವರು ನಾವೆಲ್ಲ ಚಿಕನ್ ಮಟನ್ ತಿಂತೀವಿ, ಅವರು ಕೋಳಿಯದ್ದು ಕರಳು ಇರತ್ತಲ್ಲ, ಕೋಳಿಯದ್ದು ಕರಳು ಅದನ್ನ ಕ್ಲೀನ್ ಮಾಡಿ ತಿಂತಾರಂತೆ. ದುಡ್ಡು ಕೊಟ್ಟು ತಗೊಳಕ್ ಅವ್ರ ಹತ್ರ ಶಕ್ತಿ ಇಲ್ಲ, ಎಜುಕೇಶನ್ ಅನ್ನೋದಂತೂ ಅವರ ಒಂದು ತಲೆಮಾರಿಗೆ ಇಲ್ಲ ಅವರಿಗೆ. ಇನ್ನೊಂದು ನಾದಸ್ವರ ನುಡಿಸೋರು, ಅವರು ಅವರಲ್ಲಿರೋದು ತಲೆಯಲ್ಲಿ ಮಕ್ಕಳನ್ನ ಶಾಲೆಗೆ ಸೇರಿಸಿದ್ರೆ ಮಕ್ಕಳನ್ನ ತಂದೆ ತಾಯಿನ ದೂರ ಮಾಡ್ಬಿಡ್ತಾರೆ ಅನ್ನೋದು. ಸೊ ನಾನು ಹೋಗಿ ಅವರನ್ನ ಮಾತಾಡಿಸಿ ಅಂಕಣವನ್ನ ಬರೆದ್ಮೇಲೆ ಅವರು ಮತ್ತೆ ಸ್ಕೂಲ್ ಕಳ್ಸಕ್ ಮಕ್ಕಳನ್ನ ಒಪ್ಕೊಂಡು ಶುರು ಮಾಡಿ ಕಳ್ಸಿದ್ರು. ನಾನು ಫಸ್ಟ್ ಡೇ ಹೋದಾಗ ಗುಣ ಸರಿಸ್ಕೊಂಡು ಹೆಂಗೆಂಗೂ ಇದ್ದ ಮಕ್ಕಳನ್ನ ಮತ್ತೆ ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ನೋಡಿದ್ದು ಅತ್ಯಂತ ಖುಷಿಯ ಸಂಗತಿ ಮ್ಯಾಮ್.
1: ಓಕೆ, ನೀವು ಹೇಳಿದ್ರೆ ಮಾತಾಡ್ತಾ, ಇವಾಗ ನಿಮ್ಗೆ ಮೋಟಿವೇಶನಲ್ ಸ್ಪೀಕರ್ ಆಗಿ ಕರೀತಾ ಇದ್ದಾರೆ ಮಾತಾಡಿ ಜ್ಯೋತಿಯವರೇ ಅಂತ ಹೇಳಿ, ಆ ಜರ್ನಿ ಹೇಗೆ ಸಾಗಿದೆ?
0: ಅದು ನಂಗೆ ಖುಷಿ ಅನ್ಸುತ್ತೆ ಮ್ಯಾಮ್. ಏನು ಅನ್ನೋದ ಜ್ಯೋತಿಯನ್ನ ಈಗ ಅಂದ್ರೆ ನನ್ನ ಬದುಕೆ ಒಂದು ಸ್ಫೂರ್ತಿ ನನ್ಗೆ, ನಾನು ಹೇಳ್ಕೋಬೇಕಂದ್ರೆ ಯಾವಾಗ ಯಾವ್ದೋ ಒಂದು ಕಾಲಕ್ಕೆ ನಾನು ನನ್ನ ಬದುಕನ್ನ ಮುಗಿಸ್ಬೇಕು ಅಂತ ಯೋಚನೆ ಮಾಡಿದ್ದೆ. ಈಗ ನನ್ನ ಬದುಕು ನನ್ಗೆ ಸ್ಫೂರ್ತಿ ಆಯ್ತಲ್ಲ, ಒಬ್ಬ ಜ್ಯೋತಿ ಕೈಲಿ ಬದುಕನ್ನ ಈ ತರ ಕ್ರಿಯೇಟ್ ಮಾಡ್ಕೊಳಕ್ ಆಗುತ್ತೆ ಅಂದ್ರೆ ಖಂಡಿತ ಎಲ್ಲರ ಕೈಯಲ್ಲೂ ಎಲ್ಲರ ಕಡೆನೂ ಈ ಕಡೆ ಈ ತರ ಶಕ್ತಿ ಇದ್ದೇ ಇರತ್ತೆ. ಸೊ ಅದನ್ನ ಜಾಗೃತ ಮಾಡ್ಬೇಕು, ನಮ್ಮೊಳಗಿರತ್ತೆ. ಸೊ ನಾವೇನ್ ಮಾಡ್ತೀವಿ, ನೋವಿಗಷ್ಟೇ ಫೋಕಸ್ ಮಾಡ್ತೀವಿ. ಯಾವ್ದೋ ಒಂದು ಜೀವನದಲ್ಲಿ ಘಟನೆ ನಡೆದಿರತ್ತ, ನಾವೇನ್ ಮಾಡ್ತೀವಿ ಅದನ್ನ 100 ಸಲ ಯೋಚನೆ ಮಾಡ್ಕೋತಾ ಇರ್ತೀವಿ, ಹಿಂಗಾಗೋಯ್ತು ಹಿಂಗಾಗೋಯ್ತು ಹಿಂಗಾಗೋಯ್ತು, ಅದನ್ನ ಬಿಟ್ಟಾಕಿ ಒಳ್ಳೇದೇನು ನಡೆದೇ ಇರಲ್ವಾ ಜೀವನದಲ್ಲಿ. ಸೊ ಅದನ್ನ ಯೋಚನೆ ಮಾಡಿ, ನಿಮ್ ಮುಂದಿನ ಗುರಿ ಬಗ್ಗೆ ಯೋಚನೆ ಮಾಡಿ. ಸಣ್ಣ ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ, ಯಾರನ್ನಾದ್ರೂ ಪ್ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ, ನಾನ್ ಕೆಲವ್ರ ಜೊತೆ ಮಾತಾಡೋದು ಹೇಳ್ತಾರ, ನಾನ್ ಕುಡಿಯೋ ನೀರಲ್ಲೋ ಅವರೇ ಕಾಣಿಸ್ತಾರೆ, ತಿಂಡಿಯಲ್ಲೋ ಅವರೇ ಕಾಣಿಸ್ತಾರೆ, ತಟ್ಟೆಯಲ್ಲೋ ಅವರೇ ಕಾಣಿಸ್ತಾರೆ, ಕಣ್ಣು ಮುಚ್ಚಿದ್ರೆ ಅವರಿಗೆ ಅವರದ್ದೇ ಧ್ಯಾನ ಅಂತ. ಸೊ ನಾವು ಗುರಿಯನ್ನ ಹಾಗೆ ಜಪಿಸ್ಬೇಕು. ಯಾವಾಗ ನಾವು ಕೂತ್ಕೊಂಡ್ರೆ ನಮ್ಮ ಗುರಿ ನಮ್ ಕಣ್ಮುಂದೆ ಬರಬೇಕು. ನಾವು ತಿಂಡಿ ತಿನ್ನುವಾಗ ಓ ನಮ್ ತಲೆ, ನಾವು ಈ ಗುರಿಯನ್ನ ಮುಟ್ಟಬೇಕು. ನಾವು ಏನೋ ಒಂದು ಕುಡಿತಿದ್ವಿ, ಏನೋ ಒಂದು ಜರ್ನಿ ಮಾಡ್ತಿದ್ವಿ, ನಾವು ಈಗ ನಮ್ ತಲೆಯಲ್ಲಿ ಈ ಗುರಿ ಓಡ್ತಾ ಇರ್ಬೇಕು. ಆ ಕಡೆ ಈ ಕಡೆ ಡಿಸ್ಟ್ರಾಕ್ಟ್ ಆಗಕ್ ಮೈಂಡ್ ಅನ್ನ ಬಿಡಬಾರ್ದು. ಆ ಗೋಲ್ ಅನ್ನೋದನ್ನ ಹಂಗ್ ಸೆಟ್ ಮಾಡ್ಕೊಂಡಾಗ ಖಂಡಿತ ಯಶಸ್ವಿ ವ್ಯಕ್ತಿಗಳು ಆಗ್ತಾರೆ.
1: ಒಬ್ಬ ವ್ಯಕ್ತಿಯನ್ನ ಪ್ರೀತಿ ಮಾಡುವಾಗ ಅದೆಲ್ಲ ಕಾಣಿಸುತ್ತೆ, ಬಟ್ ನಾವು ಗುರಿಯನ್ನ ಪ್ರೀತಿ ಮಾಡ್ಬೇಕು
0: ಖಂಡಿತ
1: ಆ ಲೆವೆಲ್ಗೆ.
0: ಹೌದು
1: ಅಲ್ವಾ? ಈಗ ನಿಮ್ಮ ಕಲೆಯನ್ನ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಸಾರೋದಿಕ್ಕೆ ನೀವೇನಾದ್ರೂ ಪ್ರಯತ್ನ ಮಾಡಿದ್ದೀರಾ?
0: ಅವಕಾಶಗಳು ಸಿಕ್ಕಿದ್ರೆ ಖಂಡಿತ ಮಾಡ್ತೇನೆ ಮ್ಯಾಮ್. ನಾನು ಅದನ್ನ ಹೇಳ್ತೀನಿ, ನಾನು ಹೋಗಿದ ಕಡೆ ಎಲ್ಲ ನೀವು ಒಂದು ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡಿ, ನಾನು ಬಂದು ಹೇಳ್ಕೊಡ್ತೀನಿ. ಆಭರಣಗಳನ್ನ ಕಲ್ತು ನೀವು ಮನೆಯಲ್ಲೇ ಮಾಡ್ಬೋದು, ಹೊರಗೆ ಹೋಗಿ ದುಡಿಬೇಕು, ಮನೆಯಲ್ಲಿ ಹೋಗಕ್ ಅವಕಾಶ ಇಲ್ಲ. ಈಗ ಮಕ್ಕಳನ್ನ ನೋಡ್ಕೋಬೇಕು, ಮನೆ ನೋಡ್ಕೋಬೇಕಂತ ಹೇಳ್ತಾನೆ, ಹೊರಗಡೆ ಹೋಗಕ್ ಟೈಮ್ ಸಿಗೋದಿಲ್ಲ, ಮನೆಯಲ್ಲೇ ಮಾಡಿ ಫ್ರೀ ಟೈಮಲ್ಲಿ. ತುಂಬಾ ಸುಲಭದ್ದು, ಯಾರು ಕಲಿಯಬಾರ್ದು ಕಲಿಯಕ್ ಆಗಲ್ಲ ಕಷ್ಟಕರ ಅನ್ನೋಂತ ಏನು ಇಲ್ಲ.
1: ನೀವು ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ, ನಿಮ್ಮ ಮನೆ ಕಡೆಯಿಂದ ಬಂದ ರಿಯಾಕ್ಷನ್, ನೀವು ಪ್ರೀತಿಸೋ ವ್ಯಕ್ತಿಗಳ ಕಡೆಯಿಂದ ಬಂದಿರೋ ರಿಯಾಕ್ಷನ್ ಏನು?
0: ಮನೇಲಿ ಅಪೋಸ್ ತುಂಬಾ ಇದೆ.

0: ಅದೆಲ್ಲ ಇದ್ದಿದ್ದಕ್ಕೆ ನಾನ್ ನಿಜಕ್ಕೂ ಬೆಳೆಯಕ್ ಸಾಧ್ಯ ಆಯ್ತು ಅಂತ ನಿಜಕ್ ಪ್ರಾಮಾಣಿಕವಾಗಿ ಹೇಳ್ತೇನೆ. ಯಾವಾಗ ನೋಡಿ ಆಗಿನ ಕಾಲದಲ್ಲೆಲ್ಲ ಹುಳಿ ಕೆಳನ್ನ ನೆನ್ಸ್ಬಿಟ್ಟು ಬಟ್ಟೆಯಲ್ಲಿ ಗಟ್ಟಿಯಾಗಿ ಕಟ್ಟಿ ಅದ್ಮೇಲೆ ಗುಂಡ್ಕಲ್ನ ಹೇರ್ತಿದ್ರು, ಪ್ರೆಷರ್ ಕ್ರಿಯೇಟ್ ಆದ್ರೆ ಮೊಳಕೆ ಬೇಗ ಬರುತ್ತ ಅಂತ. ಯಾವಾಗ ನಮ್ಗೆ ಒತ್ತಡ ಅನ್ನೋದು ಶುರು ಆಗುತ್ತೆ ಅವಾಗ ನಮ್ಮ ಒಳಗಡೆ ಇರೋ ನಿಜವಾದ ಕ್ರಿಯೇಟಿವಿಟಿನೋ ಏನ್ ಕಲೆನೋ ಹೊರಗ್ ಬರುತ್ತೆ.
1: ಹಾಗಾದ್ರೆ ಸಾಧನೆ ಅನ್ನೋ ಪದವನ್ನು ನೀವು ಹೇಗೆ ವ್ಯಾಖ್ಯಾನ ಮಾಡ್ತೀರಾ ಜ್ಯೋತಿ?
0: ಸಾಧನೆ ಅಂದ್ರೆ ಪರಿಶ್ರಮ, ಸತತ ಪ್ರಯತ್ನ,
1: ಕಮಿಟ್ಮೆಂಟ್ ಟುವರ್ಡ್ಸ್ ದಟ್ ಪರ್ಟಿಕ್ಯುಲರ್ ವರ್ಕ್. ನೀವು ಆವಾಗ್ಲೇ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ನಾವು ಪ್ರೀತಿಸೋ ವ್ಯಕ್ತಿ ಎಲ್ಲಾ ಕಡೆ ಕಾಣಿಸ್ತಾರೆ ಅಂತ, ಸೇಮ್ ನಮ್ ಗುರಿನೂ ಎಲ್ಲಾ ಕಡೆ ಕಾಣಿಸೋಕೆ ಶುರು ಆದ್ರೆ
0: ಹೌದು,
1: ಅದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್, ಇಗ್ನಿಷನ್ ಅಂತ ಹೇಳ್ತಾರಲ್ಲ, ಟುವರ್ಡ್ಸ್ ದಟ್ ಇಫ್ ಯು ವರ್ಕ್ ಅದು ಸಾಧನೆಯಾಗಿ ಮಾರ್ಪಾಡಬಹುದು ಅಂತ ಅಲ್ವಾ. ತುಂಬಾ ಅವಾರ್ಡ್ಸ್ ಗಳು ನಿಮ್ಮನ್ನ ಹುಡ್ಕೊಂಡು ಬಂದಿವೆ, ಈ ಟೈಮಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಜವಾಬ್ದಾರಿ ಟುವರ್ಡ್ಸ್ ಸೊಸೈಟಿ ಇನ್ನೂ ಜಾಸ್ತಿ ಆಗಿದೆ, ನಾನು ಇನ್ನೂ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡಬೇಕು ಸೊಸೈಟಿಗೆ ಅಂತ ಅನ್ಸುತ್ತಾ?
0: ಹೌದು, ಇನ್ನೂ ಅಲ್ಲದ ಜ್ಯೋತಿಯನ್ನ ಈಗ ತುಂಬಾ ತರದಲ್ಲಿ ಗುರುತಿಸಿದ್ದಾರೆ, ಸೊ ಹಾಗಾಗಿ ಇನ್ನಷ್ಟು ಜವಾಬ್ದಾರಿಗಳು ಹೆಗಲ ಮೇಲೆ ಜಾಸ್ತಿನೇ ಇದೆ ಅಂತ ಭಾವಿಸ್ತೇನೆ. ಸೊ ಒಂದು ಎಲ್ರಿಗೂ ಹೇಳೋದು, ನನ್ನಿಂದ ಆಗಲ್ಲ ಅಂತ ಯಾರು ಕೂತ್ಕೋಬೇಡಿ. ನಿಮ್ ಗುರಿ ಕನ್ಸು ಏನಿದೆ ಮತ್ತೆ ಅದನ್ನ ಏನದಕ್ಕೆ ನೀರ್ ಹಾಕಿ ಗೊಬ್ಬರ ಹಾಕಿ ಮತ್ತೆ ಚಿಗುರಿಸಿ ಪ್ರತಿಯೊಬ್ರು ಸಾಧನೆ ಮಾಡೋಕ್ ಸಾಧ್ಯ ಆಗತ್ತೆ. ಬಿಡದೇ ಇರೋ ಛಲ, ಹಠ, ಪರಿಶ್ರಮ ಖಂಡಿತ ನಮ್ಮನ್ನ ಯಶಸ್ಸನ್ನ ಮುಟ್ಟಕ್ ಸಾಧ್ಯ ಆಗತ್ತೆ.
1: ನಿಮ್ಮ ಈ ಜರ್ನಿಯಲ್ಲಿ ಜ್ಯೋತಿ, ನಿಮ್ಮ ಮೇಲೆ ಪ್ರಭಾವ ಬೀರಿದ ಘಟನೆಗಳು, ವ್ಯಕ್ತಿಗಳ ಬಗ್ಗೆ ನೆನಪಿಸ್ಬೇಕಾದ್ರೆ,
0: ಮಂಡ್ಯದಲ್ಲಿ ಒಂದು ಅಜ್ಜಿ 100 ವಯಸ್ಸಿನ ದಾಟಿತ್ತು ಅನ್ಸುತ್ತ, ಸ್ವಾವಲಂಬಿ ಬದುಕು, ಕಡಲೆಕಾಯನ್ನು ಒಂದು ಕಾಲು ಮುರಿದಿದೆ, ಎಡಗೈ ಸ್ವಾಧೀನ ಇಲ್ಲ, ಆ ವಯಸ್ಸಿನಲ್ಲೂ ಕೂಡ ರಸ್ತೆ ಬದಿಯಲ್ಲಿ ಕಡಲೆಕಾಯನ್ನ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಿದ್ದು, ಮತ್ತೆ ದೇವದಾಸಿ ಪದ್ಧತಿಯನ್ನ 4 ತಲೆಮಾರುಗಳಿಂದ ನಡ್ಕೊಂಡು ಬರ್ತಿರೋ ಒಂದು ಹೆಣ್ಮಗು, ಅದನ್ನ ತಡೆ ಹಿಡಿದು ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿ ಸೊ ಅದನ್ನ ತಡೆದಿರೋದು. ಅದಾದ ನಂತರ ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳೋದು, ನಮ್ಗೆ ಗಂಡಾಗಿ ಹುಟ್ಟಿ ಹೆಣ್ಣಾಗೋದು, ಅದಾಚೆಗೆ ಹೆಣ್ಣಾಗಿನೂ ಹುಟ್ಟಿ 24 ವರ್ಷದವರೆಗೂ ಹೆಣ್ಣಾಗೆ ಬದುಕಿ ನಂತರ ಗಂಡಾಗಿದ್ದು, ಅವ್ರು ಇಂಜಿನಿಯರಿಂಗ್ ವರ್ಗೂ ಫುಲ್ಲು ಓದಿ ಎಜುಕೇಶನ್ ಮಾಡಿ ಮನೆಯವರನ್ನ ಒಪ್ಪಿಸಿ ನಂತರ ಅವರು ಸರ್ಜರಿ ಎಲ್ಲ ಮಾಡಿಸ್ಕೊಂಡು ಗಂಡಾಗಿರೋದು. ಸೊ ಈ ತರ ತುಂಬಾ ಇದೆ ನನ್ನ ಜೊತೆಗೆ ಪ್ರಯಾಣ. ಸೊ ಈಗ ಒಂದು ಖುಷಿ ಅಂತ ಹೇಳಿದ್ರೆ, ಇಡೀ ಕರ್ನಾಟಕ ನನ್ನ ಗುರುತಿಸುತ್ತೆ ಮನೆ ಮಗಳಾಗಿ. ನೀನ್ ಬಂದು ನನ್ ಮನೆ ಬೆಳಗಿಸ್ದಮ್ಮ, ನನ್ ಮಗಳು ನೆನೋ ಕಳ್ಕೊಂಡಿದ್ದ, ನೀನ್ ಬಂದ ನನ್ ಮತ್ತೆ ಮಗಳ ಸ್ಥಾನವನ್ನ ತುಂಬಿದೆ ಅಂತ ಎಷ್ಟೊಂದ್ ಜನ ಕಾಲ್ ಮಾಡ್ತಾರೆ, ಅಕ್ಕ ಬರ್ಡೇ ಇದೆ ಬನ್ನಿ, ಊರಬ್ಬ ಇದೆ ಬನ್ನಿ, ಮದ್ವೆ ಇದೆ ಬನ್ನಿ, ಬರ್ಲೇಬೇಕು ಅಂತ ತುಂಬಾ ಕಾಲ್ ಮಾಡಿ. ಅಷ್ಟು ಪ್ರೀತಿಯಿಂದ ಮೊದಲು ಏನಾಗಿತ್ತು, ಜ್ಯೋತಿ ಅಂದ್ರೆ ಒಂದು ಕಂಫರ್ಟ್ ಝೋನ್, ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ, ಇಷ್ಟು ನನ್ ಕುಟುಂಬ ಆಗಿತ್ತು. ಈಗ ನನ್ ಕುಟುಂಬ ವಿಸ್ತರಿಸಿದೆ, ಸೊ ಕರ್ನಾಟಕದ ಯಾವ ಮೂಲಕ್ಕೆ ಹೋದ್ರು ಆರಾಮಾಗಿ ಮನೆಗೆ ಬರ್ತೀನಿ ಅನ್ನೋ ಧೈರ್ಯ ಈ ಬದುಕು ನನ್ಗೆ ಕಲ್ಸ್ಕೊಟ್ಟ ಪಾಠ ಇದು.
1: ಜ್ಯೋತಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಲೈಫ್ ಜರ್ನಿ ಈಗ ನೀವು ಹೇಳಿದ್ರಲ್ವಾ, ನನ್ನ ಕರ್ನಾಟಕದ ಜನರು ನನ್ನ ಮನೆ ಮಗಳಾಗಿ ನೋಡ್ತಾರೆ ಅಂತ ಹೇಳಿ, ನಿಮ್ಮ ವೈಯಕ್ತಿಕ ಸಾಧನೆಗಿಂತ ಈ ಎಲ್ಲ ಮಾತುಗಳು ಜನರು ನಿಮ್ಗೆ ಕನ್ವೆ ಮಾಡ್ತಾರಲ್ಲ, ಅದು ನಿಮ್ಗೆ ಜಾಸ್ತಿ ಖುಷಿಯನ್ನು ತರುತ್ತೆ ಅಂತ ನನ್ನ ವೈಯಕ್ತಿಕ ಭಾವನೆ.
0: ಖಂಡಿತ ಹೌದು, ನಾನು ಹೋಗುವಾಗ ಅಪರಿಚಿತಳಾಗಿ ಹೋಗ್ತಿದ್ದೆ, ಮುಖಾಮುಖಿ ಯಾರಿಗೂ ಗೊತ್ತಿಲ್ಲ, ಎಷ್ಟು ಈಸಿಯಾಗಿ ನನ್ನ ಜೊತೆ ಕನೆಕ್ಟ್ ಆಗ್ತಿದ್ರು ಅಂದ್ರೆ, ನಾನು ಅವರಿಗೆ ಬೇರೆಯವರು ಅಂತ ಅವ್ರಿಗೂ ಅನ್ನಿಸ್ತಿರ್ಲಿಲ್ಲ, ನನಗೂ ಅನ್ನಿಸ್ತಿರ್ಲಿಲ್ಲ.
1: ಕರ್ನಾಟಕದ ಅನೇಕ ಜನರ ಬದುಕಲ್ಲಿ ಚೇಂಜಸ್ ನ ತಂದಿದ್ದೀರಾ, ಅಂಡ್ ಆ ಚೇಂಜ್ ಅನ್ನೋ ವರ್ಡ್ ನ ಮೀನಿಂಗ್ ನ ಅವರಿಗೆ ಅರ್ಥ ಮಾಡಿಸಿದ್ದೀರಾ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿ ನಮ್ಮೆಲ್ಲ ಮಹಿಳೆಯರಿಗೆ ಪ್ರೇರಣಾದಾಯಕ ಮಾತುಗಳನ್ನು ನೀಡಿದ್ದಕ್ಕೆ

0: ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: اردو زبان کے پروگرام بھی اے آر ایپ پر ملتے
3: ہیں.
4: آکاشوانی انیک تمل نکلچوں نیوز آن اے آئی آر ایپل کھڑکوں.

കർമ്മജീവികളെ പ്രാണസ്വരൂപ ഗാളി. ശരീരം ഹേ വിനാവായും സമതാം യാതി ദാർഭേ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ.

ಯಾವುದು ಒಳ್ಳೆಯದು ಅದನ್ನು ಈಗಲೇ ಮಾಡಬೇಕು. ಸಾವು ಮನುಷ್ಯನನ್ನು ನುಂಗಿ ಹಾಕುತ್ತದೆ. ಆದ ಕಾರಣ ನಾಳೆ ಮಾಡಬೇಕು.

ಮಾಡಬೇಕಾದ ಕೆಲಸವನ್ನು ಇಂದೇ ಮಾಡಿ ಮುಗಿಸು. ಮೃತ್ಯು ಬಂದು ನೋಡಿ ನಿನ್ನ ಕೆಲಸ ಆಯಿತೇ ಇಲ್ಲವೇ ಎಂಬುದನ್ನು ಗಮನಿಸಿ ತನ್ನ ಕೆಲಸ ತಡ ಮಾಡುವುದಿಲ್ಲ. ಹೀಗೆಂದಿದೆ ಮಹಾಭಾರತ. ಪೆಟ್ರೋಲ್ ಕ್ಷೀಣಿಸುತ್ತಿರುವ ಸಂಪನ್ಮೂಲ, ಬಳಸಿದಷ್ಟು ಉರಿದು ಹೋಗುತ್ತದೆ, ಅಪವ್ಯಯ ನಿಲ್ಲಿಸಿದರೆ ಮಾತ್ರ ಉಳಿಯುತ್ತದೆ. ತಿಳಿಯೋಣ ಇಂಧನ ಪೋಲು, ಪ್ರಗತಿಯ ಸೋಲು.

ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಹರಿಹರನ್ ಹಾಗೂ ಅನುರಾಧ ಶ್ರೀರಾಮ್ ಅವರ ಸ್ವರದಲ್ಲಿ ಕೇಳಿ ಜೀನ್ಸ್ ಚಿತ್ರದ ಹಾಡು. ಗೀತೆ ರಚಿಸಿದವರು ಜಾವೇದ್ ಅಖ್ತರ್, ಸಂಗೀತ ಸಂಯೋಜಕರು ಎ ಆರ್ ರೆಹಮಾನ್.